107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಈಗ ಸುಸಂಸ್ಕೃತ ಆಗಿದ್ದಾನೆ ಅನ್ನೋದ್ರ ಲಕ್ಷಣ ಏನು ಮನುಷ್ಯ? ಹಾಗಾದ್ರೆ ನಾನು ಸಂಸ್ಕೃತಿ ಅಂದ್ರೆ ಏನು ಹೇಳಿದೆ, ಸಂಸ್ಕೃತಿ ಎಲ್ಲಿ ಸಿಗುವಂತಹ ಮೂಲಗಳು ಯಾವುದು ಅಂತ ಹೇಳಿದೆ, ಸಂಸ್ಕೃತಿ ಬಂದಿದೆ ಅಂತ ಗೊತ್ತಾಗೋದು ಹೇಗೆ, ಸುಸಂಸ್ಕೃತ ಇರೋದು ಹೇಗಿರ್ತಾನೆ ಅಂತ ಹೇಳ್ಬೇಕಾದ್ರೆ, ಮೊಟ್ಟ ಮೊದಲನೇ ಗುಣ ಸುಸಂಸ್ಕೃತನಾದ ಒಂದು ಅಂದ್ರೆ, ಅದು ನಮ್ಮ ಡಿ ವಿ ಜಿ ಬಹಳ ಚೆಂದ ಹೇಳ್ತಾರೆ, ಸ್ವಸ್ಥಾನ ಪರಿಜ್ಞಾನ ಅಂತ. ಸ್ವಸ್ಥಾನ ಪರಿಜ್ಞಾನ ಅಂದ್ರೆ ನನ್ನ ಜಾಗ ಯಾವುದು ಅಂತ ಚೆನ್ನಾಗಿ ತಿಳ್ಕೋಬೇಕು. ಸುಸಂಸ್ಕೃತ ಯಾರು ಅಂದ್ರೆ, ತಾನು ಯಾವ ಜಾಗದಲ್ಲಿ ಇರಬೇಕು ಅಲ್ಲೇ ಇರ್ತಾನೆ, ಉದ್ದಡತನದಿಂದ ಬೇರೆ ಕಡೆ ಹೋಗಿ ಕೂತ್ಕೊಳ್ಳಲ್ಲ. ಡಿ ವಿ ಜಿ ತಮ್ದೆ ಹೇಳೋರು, ಸಣ್ಣ ಮಗು ಆಗಿದ್ದಾಗ ಡಿ ವಿ ಜಿ ಅವ್ರ ರಾಜ್ಯ ಕೂತಿರ್ಬೇಕಂತೆ, ದೊಡ್ಡ ದೊಡ್ಡವ್ರು ಬರ್ಬೇಕು ಮನೆ ಮುಂದೆ, ಗುಂಡಪ್ಪ ಹೋಗ ಪಕ್ಕದಲ್ಲಿ ಕೂತ್ಕೊಂಡ್ರಂತೆ, ಕಾಲ್ ಮೇಲೆ ಕಾಲ್ ಹಾಕೊಂಡ್ರು. ಅವ್ರು ಟಪ್ ಅಂತ ತಲೆ ಹೊಡೆದು ಹೋಗ ಅಲ್ಲಿ ಕೂತ್ಕೋಗೋ ಅಂದ್ಬಿಡದ್ರಂತೆ. ಬಂದವ್ರೆ ಪಾಪ ಸಣ್ಣ ಹುಡುಗ ಗೊತ್ತಿಲ್ಲ ಬಿಡ್ರಿ, ಅವನೇ ಕೂತ್ಕೊಂಡು ಹುಡುಗ ಏನ್ ಗೊತ್ತ, ಅವನಲ್ಲೂ ಮನೇಲಿ ಹುಡುಗ ಅವನಿಗೇನ್ ಗೊತ್ತಾಗತ್ತೆ, ಕೂತ್ಕೊಳ್ಳಿ ಬಿಡಿ ಅಂತ. ಅಜ್ಜ ಹೇಳಿದ್ರಂತೆ, ಅವನಿಗೆ ಗೊತ್ತಾಗಲ್ಲ ನನಗ್ ಗೊತ್ತಾಗ್ಬೇಕಲ್ಲ, ಅರ್ಥ ಆಯ್ತಾ ಹೇಳಿದ್ದು, ಅವನಿಗೆ ಗೊತ್ತಾಗಲ್ಲ ನನಗ್ ಗೊತ್ತಾಗ್ಬೇಕು, ಆ ಹುಡುಗನಿಗೆ ತಾನು ಎಲ್ಲಿ ಕೂತ್ಕೋಬೇಕು ಅಂತ ಗೊತ್ತಿರ್ಬೇಕು. ಆಗ ನಾವು ಕಲಿಸ್ದೆ ಹೋದ್ರೆ ದೊಡ್ಡವನಾದ್ಮೇಲೆ ಅಜ್ಜ ನೀ ಹೇಳು ನಾ ಕೂತ್ಕೋತೀನಿ ಅಂತಾನೆ. ಅಂದ್ರೆ ಸ್ವಸ್ಥಾನ ಪರಿಜ್ಞಾನ ಬಹಳ ಚಂದ ಹೇಳ್ತಾರೆ. ಇವು ಸಂಸ್ಕೃತಿ ದೊಡ್ಡ ಆಗಿರುವಂತ ಆಘಾತ ಏನು ಅಂದ್ರೆ, ನನ್ನ ಯೋಗ್ಯತೆಗಿಂತ ಹೆಚ್ಚಿನ ಅಪೇಕ್ಷೆ ಮಾಡ್ತಾ ಇದ್ದೀವಿ ನಾವು ಇವತ್ತೆಲ್ಲರೂ. ನನ್ನ ಯೋಗ್ಯತೆ ಇಷ್ಟಿದ್ದಾಗ ಇಷ್ಟ ಅಪೇಕ್ಷೆ ಮಾಡ್ತೀವಿ ನಾವು, ಅದರಿಂದಾನೇ ತೊಂದರೆ ಆಗಿರೋದು ನಮ್ಮ ಸಮಾಜದಲ್ಲಿ ಇವತ್ತು. ನನ್ನ ಯೋಗ್ಯತೆ ಎಷ್ಟು ಅಂತ ಗೊತ್ತಿದ್ದು ಅಷ್ಟೇ ಪಡ್ಕೊಂಡ್ರೆ ತೊಂದರೆ ಇಲ್ಲ, ಆದ್ರೆ ನಮ್ಮ ಯೋಗ್ಯತೆಯನ್ನು ಮೀರಿ ಕೇಳಿದಾಗ ಸಂಸ್ಕೃತಿಗೆ ತೊಂದರೆ ಆಗ್ತದೆ ಅನ್ನೋ ಮಾತು.

0: You're listening to Radio Sarang, 107.8 FM.
1: ಎರಡನೇದ್ದು ಗುಣ ಇದನ್ನ ಡಿ ವಿ ಜಿ ಮಾತಲ್ಲೇ ಬರ್ಕೊಂಬಂದಿದ್ದ ನಾನು, ಪರ್ಯಂಗಿತ ಪರಿಗ್ರಹಣ ಅಂತ. ಟು ಅಂಡರ್ಸ್ಟ್ಯಾಂಡ್ ಸಂಬಡೀಸ್ ಮೈಂಡ್ ಆಲ್ಸೋ, ಐ ಶುಡ್ ಬಿ ಸೆನ್ಸಿಟಿವ್ ಟು ವಾಟ್ ಅದರ್ಸ್ ಫೀಲ್. ಅವ್ರೇನ್ ಅನ್ಕೋತಾರೆ ಅಂತ ಚಿಂತೆ ಮಾಡ್ಬೇಡ. ನಾನು ಕೆಲವ್ರು ಮಾತೇ ಇರಲ್ಲ ರೀ, ಕೆಲವ್ ಜೋರ ಹೇಳ್ತಿರ್ತಾರೆ, ನಾವೆಲ್ಲ ಅದಲ್ಲ ರೀ, ನೇರ್ ಮಾತು ನಮ್ದು, ಏಕ್ ಮಾರ್ ದೋ ಟುಕ್ಡ. ಕೆಲವ್ ಕೇಳ್ಬೇಕು ಮಾತಾಡೋ, ನಾವೆಲ್ಲ ನೇರ್ ಮಾತು, ಪಟಾರ ಮುಕ್ಕು ಕೊಡ್ದಂಗೆ ಹೇಳ್ಬಿಡ್ತೀವಿ. ಏನ್ ದೊಡ್ಡ ಅಚೀವ್ಮೆಂಟ್ ಅದು, ಹೇಳ್ಬಿಡ್ತೀವಿ ಅಂದ್ರೆ ಯು ಆರ್ ಕ್ರೂಡ್, ವೆರಿ ಕ್ರೂಡ್. ಹೇಳಬೇಕಾದದ್ದನ್ನ ಮತ್ತೊಬ್ಬರ ಮನಸ್ಸಿಗೆ ನೋವಾದೀತೆ ಅಂತ ವಿಚಾರ ಮಾಡಿ ಹೇಳಬೇಕು. ಅಕಸ್ಮಾತ್ ಅವ್ರು ಮಾತಾಡಿದ್ರೆ ನನ್ನ ಮನಸ್ಸಿಗೆ ನೋವಾಗ್ತದಲ್ಲ, ಅದನ್ನು ಯಾವಾಗಲೂ ತಿಳ್ಕೊಂಡು ನನ್ನ ಮನಸ್ಸಿಗೆ ಹೆಂಗೆ ನೋವಾಗ್ತದೋ ಹಂಗೆ ಅವ್ರ ಮನಸ್ಸಿಗೂ ನೋವಾಗ್ತದೆ ಅಂತ ತಿಳ್ಕೊಳ್ಳೋದು ಸುಸಂಸ್ಕೃತನಾದವನ ಮೊದಲನೇ ಲಕ್ಷಣ ಅದು ಬೇಕಾಗ್ತದೆ. ಅದಕ್ಕೆ ನನಗೆ ಬಹಳ ದೊಡ್ಡ ಬುದ್ಧಿ ಸಿಕ್ಕದ್ದು ಅಂದರೆ, ಸಾಕ್ರೆಟಿಸ್ ಅಂದು 3 golden gates ಅಂತಿದೆ. ದಯವಿಟ್ಟು ತಾವು ಅದನ್ನು ನೆನಪಿಟ್ಕೊಂಡ್ರೆ ಬಹಳ ಒಳ್ಳೇದು, ನನಗಂತೂ ಬಹಳ ಪ್ರಯೋಜನ ಆಗಿದೆ ಜೀವನಕ್ಕದು. ಸಾಕ್ರೆಟಿಸ್ ಹೇಳ್ತಾರೆ, ಸುಸಂಸ್ಕೃತ ಅದ ಮಾತಾಡೋ ರೀತಿ ಹೆಂಗಿರುತ್ತೆ ಅಂತ. ಅವನು ಏನೇ ಮಾತಾಡಿದ್ರೂ 3 gate ಮೂಲಕ ಹೋಗ್ಬೇಕಂತೆ ಮಾತು. 3 gate ದಾಟಿ ಬಂದ್ರೆ ಆರಾಮಾಗಿ ಮಾತಾಡಿ, ತೊಂದರೆ ಇಲ್ಲ, ಯಾರಿಗೂ ನೋವಾಗಲ್ಲ. 3 gates ಅಂತ ಹೇಳ್ತಾನೆ, 3 gates, ಗೋಲ್ಡನ್ ಗೇಟ್ಸ್ ಆಫ್ ಕಮ್ಯುನಿಕೇಶನ್ ಅಂತ. ಮೊಟ್ಟ ಮೊದಲನೇದ್ದು, ಯಾರಿಗಾದ್ರೂ ಏನಾದರೂ ಹೇಳಬೇಕಾದ್ರೆ ಈಸ್ ಇಟ್ ಟ್ರೂ, ಅದು ಸತ್ಯನ, ಮೊದಲನೇ ಗೇಟ್ ಅದು. ಸುಮ್ಮನೆ ಹೇಳ್ಬಿಡೋದು, ನಮಗೆ ಗೊತ್ತಿಲ್ಲರಪ್ಪ ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟೆ ನಿಮಗೆ. ನೀವ್ಯಾಕೆ ಹೇಳಿದ್ರು ಕಂಡುಬಿಟ್ಟ ನೀವು, ಆದ್ರೆ ನಾವು ಹೇಳೋದು ಹಾಗೆ ಮಾಡ್ತೀವಿ. ಅವ್ರು ಹೇಳಿದ್ರು, ನಮ್ಗೆ ಗೊತ್ತಿಲ್ಲ ಕರೆಕ್ಟೋ ಸುಳ್ಳೋ ಗೊತ್ತಿಲ್ಲ, ಅವ್ರು ಹೇಳಿದ್ರು. ನೀವ್ಯಾಕೆ ಹೇಳ್ಬೇಕು ಅವ್ರಿಗೆ? ಮಾತಾಡುವಾಗ ನಾನು ಆಡೋ ಮಾತು ಸತ್ಯವೇ ಹೌದೇ ಅಲ್ವೇ ಅದನ್ನು ಪರೀಕ್ಷೆ ಮಾಡಿ. ಈಸ್ ಇಟ್ ಟ್ರೂ, ಫಸ್ಟ್ ಗೇಟ್ ಅದು. ಸೆಕೆಂಡ್, ಅದು ಟ್ರೂ ಆಗಿದ್ರೆ ಎರಡನೇದ್ದು ಏನು ಮಾಡಬೇಕು? ಈಸ್ ಇಟ್ ನೆಸೆಸರಿ? ಎಷ್ಟು ಚಂದ ಅದು, ಕರೆಕ್ಟಪ್ಪ ಸತ್ಯ ಅಂತ ಗೊತ್ತಿದೆ, ಯಾಕೆ ಹೇಳೋದು ಅವಶ್ಯಕತೆ ಇದೆಯಾ? ನೀವ್ಯಾಕೆ ಹೇಳಬೇಕು? ಪಿ ಟಿ ಐ ರಿಪೋರ್ಟರಾ ನೀವು, ಯಾಕೆ ಹೇಳಬೇಕು? ಕೆಲವ್ರು ಇದ್ದಾರೆ ನೋಡಿ, ಗೊತ್ತಾ ನಿಮಗೆ ಏನಾಯ್ತು ಅಂತ ಪಕ್ಕದ ಮನೆಯಲ್ಲಿ? ಅವ್ರಿಗಿಂತ ಕುತೂಹಲ ಇವ್ರಿಗೆ ಜಾಸ್ತಿ. ಅದನ್ನ ರಮ್ಸುರಮ್ಯವಾಗಿ ಹೇಳೋದು, ಇನ್ನ ಹಿಂಗಾಯ್ತು ಹಿಂಗಾಯ್ತು ಅಂತ. ಯಾಕೆ ಸಂತೋಷ ನಿಮಗೆ ಅದು ಹೇಳೋದ್ರೊಳಗೆ? ಈಸ್ ಇಟ್ ನೆಸೆಸರಿ? ಹೇಳೋದು ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಳಿ. ಮೊದಲೇದ್ದು ಟ್ರೂ, ಎರಡನೇದು ನೆಸೆಸರಿ, ಎರಡೂ ಆಯ್ತು. ಮೂರನೇ ಗೇಟ್ ಇದೆಯಲ್ಲ ಬಹಳ ಮುಖ್ಯ, ಆರ್ ಯು ದ ರೈಟ್ ಪರ್ಸನ್? ನೀವೇ ಹೇಳಬೇಕಾದನ್ನ, ಮತ್ತೆ ಯಾರು ಹೇಳಿದ್ರೆ ಆಗುತ್ತಾ?

ಸಲ್ಲಿದ್ದಾನೆ ಬೆಂಗಳೂರಲ್ಲಿ. ಅವನಿಗೆ ಎರಡು ಮಕ್ಕಳು, ಒಂದು 9 ವರ್ಷದ್ದು, ಒಂದು 6 ವರ್ಷದ ಗಂಡು ಹುಡುಗರು. ಒಂದು ಮನೆ ಇದ್ರು, ಇನ್ನೊಂದು ಮನೆ ತಗೊಂಡ್ರು, ಕೊಂಡ್ಕೊಂಡ್ರು. ಮಕ್ಕಳು ಮನೆಯಲ್ಲಿ ಇದ್ದ ಅಭ್ಯಾಸ ಇತ್ತು ಅವಕ್ಕೆ. ಸಂಡೇ ದಿವಸ ಮನೇಲಿ ಒಂದು 1/2 ಗಂಟೆ ಇರೋ, ನಾ ಬರ್ತೀನಿ ಅಂಥೇಳಿ ಅಪ್ಪ ಅಮ್ಮ ಒಳಗಿದ್ದ ಮಕ್ಕಳು ಬೋಲ್ಟ್ ಹಾಕ್ಕೊಂಡ್ರು. ಅಪ್ಪ ಅಮ್ಮ ಮನೆ ನೋಡಕ್ಕೆ ಹೊಸ ಮನೆಗೆ ಹೋದ್ರು ಭಾನುವಾರ. ದೊಡ್ಡವನು ಟಿ ವಿ ನೋಡ್ತಾ ಇದ್ದ, ಸಣ್ಣವನು ಸ್ನಾನಕ್ಕೆ ಹೋದ. ಹೋದವನು 15 ನಿಮಿಷ ಆದ್ರೂ, ಇವನು ಟಿ ವಿ ನೋಡ್ತಾ ಇದ್ದ, ನನಗೆ ಅವನಿಗೂ ಗಮನ ಇಲ್ಲ. 15 ನಿಮಿಷ ಆದ್ರೂ ಬರಲಿಲ್ಲ. ಮೇಲೊಂದು ಬಫ್ಡ್ ಗ್ಲಾಸ್ ಇರುತ್ತೆ ವಿಂಡೋ, ನೋಡ್ತಾನೆ ಬೆಳಕು ಬರ್ತಾ ಇದೆ, ಹೊಗೆ ತುಂಬಿಕೊಂಡಂಗೆ ಅನಿಸ್ತಾ ಇದೆ. ಬಾಗಿಲ ಬಡದ ಓನೆ ಅಂತ ಇಲ್ಲ, ಒಳಗಡೆ ಹುಡುಗ, ಸಣ್ಣ ಹುಡುಗ ಒಳಗಡೆ ಇದ್ದಾನೆ. ಜೋರಾಗಿ ತಳ್ಳಿದ, ಅವನೇನು ಭಾಳ ದೊಡ್ಡ ಲಾಕ್ ಹಾಕೊಂಡಿರಲಿಲ್ಲ, ಓಪನ್ ಆಯ್ತು. ನೋಡ್ತಾನೆ ಹುಡುಗ ತಲೆಗೆ ಬಿದ್ದುಬಿಟ್ಟಿದ್ದಾನೆ, ಸಣ್ಣವನು ತಮ್ಮ. ಇವನೇನು ಭಾಳ ದೊಡ್ಡವನಲ್ಲ, 9 ವರ್ಷ ಹುಡುಗ. ಕಷ್ಟಪಟ್ಟು ಎಳ್ಕೊಂಡು ಹೊರಗೆ ತಗೊಂಬಂದ, ಎಚ್ಚರ ಇಲ್ಲ ಹುಡುಗನಿಗೆ. ಏನಾಗಿದೆ ಅಂದ್ರೆ, ಈ ಗ್ಯಾಸ್ ಇದಿರ್ತಲ್ಲ ಹೀಟರ್ ಅಂತ ಒಂದು ಇರ್ತದೆ, ಆಟೋಮೆಟಿಕಲಿ ಗ್ಯಾಸ್ ಆನ್ ಆಗ್ತದೆ. ಗ್ಯಾಸ್ ಆನ್ ಆಗಿದೆ, ಬೆಂಕಿ ಹತ್ತಿಲ್ಲ, ಬರೀ ಗ್ಯಾಸ್ ತುಂಬಿಕೊಂಡ್ಬಿಟ್ಟಿದ್ರು ಒಳಗಡೆ. ಈ ಹುಡುಗ ಅದನ್ನು ಗ್ಯಾಸ್ ಇನ್ಹೇಲ್ ಮಾಡಿದ್ದಾನೆ, ಅನ್ಕಾನ್ಸಿಯಸ್ ಆಗಿ ಬಿದ್ದಿದ್ದಾನೆ. ಈ ದೊಡ್ಡವನು ಎಳ್ಕೊಂಬಂದಲ್ಲ, ಇವನಿಗೂ ಇನ್ಹೇಲ್ ಆಗಿದೆ, ಇವನು ಬಿದ್ದುಬಿಟ್ಟ ಹೊರಗಡೆ ಬಾಗಿಲು ತೆಗೆದು. ಅಪ್ಪ ಅಮ್ಮ ಬಂದು ಬಾಗಿಲ ಬಡಿತಾರೆ, ಓಪನ್ ಆಗ್ತಾ ಇಲ್ಲ. ಜೋರಾಗಿ ಓದ್ ಬಾಗಿಲ ಮುರಿದು ಒಳಗೆ ಬಂದು ನೋಡ್ತಾರೆ, ಎರಡೂ ಮಕ್ಕಳು ಬಿದ್ದಿದ್ದಾರೆ. ಕರ್ಕೊಂಡೋಗಿ ಎಂ ಎಸ್ ರಾಮಯ್ಯ ಹಾಸ್ಪಿಟ್ಲಿಗೆ ಹಾಕಿದ್ರು. ನೋಡಿದ್ರೆ ಸಣ್ಣ ಹುಡುಗ ಚಾನ್ಸ್ ಇಲ್ಲ ಅಂತ ಗೊತ್ತಾಯ್ತು, ಬದುಕೋ ಚಾನ್ಸ್ ಇಲ್ಲ. ದೊಡ್ಡವನು ಸೀರಿಯಸ್ ಆಗಿದ್ದಾನೆ, ಏನ್ ಮಾಡಬೇಕು, ನಾರಾಯಣ ಹೃದಯಾಲಕ್ಕೆ ಶಿಫ್ಟ್ ಮಾಡೋಣ ಅಂತ ಇಬ್ಬರನ್ನು ಶಿಫ್ಟ್ ಮಾಡಿದ್ರು. ಅಲ್ಲಿ ಡಾಕ್ಟರ್ ತಿಮ್ಮಪ್ಪ ಹೆಗಡೆ ಅಂತಿದ್ದಾರೆ, ತಾವು ಎಷ್ಟು ಚೆನ್ನಾಗಿ ಕೇಳಿದ್ರು ಗೊತ್ತಿಲ್ಲ, ಒನ್ ಆಫ್ ದಿ ಫೈನೆಸ್ಟ್ ನ್ಯೂರೋ ಸರ್ಜನ್ಸ್ ಆಫ್ ಇಂಡಿಯಾ ಟುಡೇ, ನನ್ನ ಅತ್ಯಂತ ಸ್ನೇಹಿತರವರು. ಅವರಲ್ಲಿ ಚೀಫ್, ಇವ್ರ ಗಂಡ ಹೆಂಡತಿ ಮಕ್ಕಳು ಅಡ್ಮಿಟ್ ಮಾಡಿ, ಪಾಪ ನ್ಯಾಚುರಲಿ ಎಷ್ಟು ಟೆನ್ಷನ್ ಆಗಿರ್ತೀವಿ, ಎರಡೂ ಮಕ್ಕಳು ಹಂಗಿದ್ದಾರೆ, ಎರಡೂ ICUದಲ್ಲಿದ್ದಾವೆ ಅಂದ್ರೆ ಏನಾಗ್ಬೇಕು ಎರಡು ಮಕ್ಕಳು. ಅವ್ರಿಗೆ ಗೊತ್ತು ನನ್ನ ತಿಮ್ಮಪ್ಪ ಹೆಗಡೆ ನನ್ನ ಸ್ನೇಹಿತರು ಅಂತ. ಆ ತಾಯಿ ಸಂಕಟ, ಆಕೆ ಎಲ್ಲ ದೇವರಿಗೆ ಬೇಡ್ಕೊಂಡಿದ್ದಾಳೆ, ಯಾರೋ ಹೋಗ್ ಭವಿಷ್ಯ ಕೇಳ್ತಾಳೆ, ಮನಸ್ಸು ಅಧೀರಾದಾಗ ಎಲ್ಲ ಕಡೆ ಮನಸ್ಸು ಹೋಗುತ್ತಲ್ಲ. ಅವ್ರ ಜ್ಯೋತಿಷ್ ಹೇಳಿದ್ರಂತೆ ನಾಳಿನ ಬೆಳಗಿನವರೆಗೆ ಬದುಕೊಂಡ್ರೆ ಬದುಕ್ತಾರೆ ಅಂತ ಹೇಳಿದ್ರು. ಆಕೆ ನನಗೆ ಫೋನ್ ಮಾಡಿದ್ಲು, ಅಲ್ಲ ನಿಮಗೆ ತುಂಬಾ ಪರಿಚಯ ಅಲ್ಲ ತಿಮ್ಮಪ್ಪ ಹೆಗಡೆ ಅವ್ರದ್ದು, ಅವ್ರನ್ನ ಕೇಳಿ ನೋಡಿ ಹೇಗಿದ್ದಾರೆ ಮಕ್ಕಳು ಹೇಳಿ ಅಂತ. ನಾ ತಿಮ್ಮಪ್ಪ ಹೆಗಡೆ ಫೋನ್ ಮಾಡಿದೆ, ಅವರು ಆನೆಸ್ಟ್ ಆಗಿ ಹೇಳಿದ್ರು, ಇಲ್ಲ ಸೆಕೆಂಡ್ ಚೈಲ್ಡ್ ಈಸ್ ಗಾನ್, ಬದುಕಲ್ಲ ಅದು, ನಾವು ವೆಂಟಿಲೇಟರ್ ಮೇಲೆ ಇಟ್ಟಿದ್ದೀವಿ ಅಂತಿದೆ, ಯಾವಾಗ ನಾವು ಕ್ಲೋಸ್ ಮಾಡ್ತೀವಿ ಹೋಗ್ಬಿಡುತ್ತೆ ಮಗು, ಅದು ಬದುಕಲ್ಲ, ಮೊದಲೇ ಮಗು ಬದುಕೋ ಚಾನ್ಸ್ ಇದೆ, ಬಟ್ ಐ ಕಾಂಟ್ ಬಿ ಶ್ಯೂರ್ ಅಂದ್ರು. ಈಗ ನನಗೆ ಟ್ರೂ ಗೊತ್ತಾ, ಒಂದು ತಾಸಿಗೆ ಯಾಕೆ ಫೋನ್ ಮಾಡಿದ್ಲು, ಕೇಳಿದ್ರೆ ತಿಮ್ಮಪ್ಪ ಹೆಗಡೆ ಅವ್ರನ್ನ ಏನಂದ್ರು ಅವರು. ಈಗ ನೋಡಿ 3 ಗೋಲ್ಡನ್ ಗೇಟಲ್ಲಿ ಹೋಗ್ಬೇಕು ನಾನು, ಈಸ್ ಇಟ್ ಟ್ರೂ, ಇಟ್ ಇಸ್ ಟ್ರೂ, ಬಿಕಾಸ್ ದಿ ಫೈನೆಸ್ಟ್ ಡಾಕ್ಟರ್ ಹೂ ಇಸ್ ಅಟೆಂಡಿಂಗ್ ಆನ್ ದ ಚೈಲ್ಡ್ ಟೆಲ್ಸ್ ಮೀ ದ ಸೆಕೆಂಡ್ ಚೈಲ್ಡ್ ವಿಲ್ ನಾಟ್ ಸರ್ವೈವ್. ಮೊದಲೇ ಮಗು ಬದುಕೋ ಚಾನ್ಸ್ ಇದೆ, ಎರಡನೇ ಮಗು ಬದುಕಲ್ಲ ಅಂತ ಡಾಕ್ಟರ್ ಹೇಳಿದ್ರು, ಸೊ ಇಟ್ ಇಸ್ ಟ್ರೂ. ಸೆಕೆಂಡ್ ಕ್ವೆಶ್ಚನ್ ಈಸ್ ಇಟ್ ನೆಸೆಸರಿ, ಅವಶ್ಯಕತೆ ಇದೆ ಹೇಳೋದು. ಈಗ ಅಪ್ಪ ಅಮ್ಮ ನಂಬ್ಕೊಂಡಿದ್ದಾರೆ ಬೆಳಗಿನವರೆಗೂ ಬದುಕೊಂಡ್ರೆ ಮಗು ಬದುಕೊಳ್ತದೆ ಅಂತಿದ್ದಾರೆ. ಈಗ ನಾನು ಹೇಳಿ ಏನ್ ಮಾಡ್ದಂಗಾಯ್ತು, ರಾತ್ರಿ ನಾಘಾತ ಮಾಡ್ದಂಗಾಯ್ತಲ್ಲ, ಅಲ್ಲ ಇಟ್ ನಾಟ್ ನೆಸೆಸರಿ, ಹೇಗೂ ಬೆಳಗಿನವರೆಗೆ ಏನ್ ಮಾಡ್ಬೇಕಾಗಿಲ್ಲ. ಅಷ್ಟಾದ್ರೆ ಆಸೆ ಇರಲಿ ಪಾಪ ಮನಸ್ಸಲ್ಲಿ ಅವರಿಗೆ, ಇದ್ರೆ ಈ ಮಗನ ಎರಡನೇ ಹುಡುಗ ಹೋಗ್ಬಿಟ್ಟ ಅಂತ ಹೇಳಿದ್ರೆ ಬೆಳ್ತಂಗ ಪಾಪ ಅಳ್ತಾರೆ, ಕಷ್ಟಪಡ್ತಾರೆ, ಯಾಕೆ ದುಃಖ ಮಾಡಬೇಕು, ನಾಟ್ ನೆಸೆಸರಿ ಅಂತ ತೀರ್ಮಾನಕ್ಕೆ ಬಂದೆ. 3rd gate, ಎಮ್ ಐ ದ ರೈಟ್ ಪರ್ಸನ್ ಟು ಸೇ ದಟ್? ನೋ, ನ್ಯೂರೋ ಸರ್ಜನ್ ಈಸ್ ದ ಬೆಸ್ಟ್ ಪರ್ಸನ್ ಟು ಸೇ ದಟ್, ನಾನಲ್ಲ. ಕೆಲವು ಸಲ ಅದ್ಭುತವಾದ ಪವಾಡಗಳಾಗ್ಬಿಡ್ತವೆ, ಮಗು ರಿಕವರ್ ಆಗ್ಬಿಡ್ಬೋದು, ಗೊತ್ತಿಲ್ಲ ಏನಾಗ್ತದೆ ಅಂತ. ಆಗ ಏನಾಗ್ತಿತ್ತು ಪರಿಸ್ಥಿತಿ ಗೊತ್ತಾ, ಇವ್ ನೋಡಿ ಚಂಡಲ ರಾತ್ರಿ ಹೇಳ್ಬಿಟ್ಟ ಮಗು ಹೋಯ್ತು ಅಂತ ಹೇಳಿ ಮಗು ಬದುಕೊಂಡಿದೆ ಅಂತ ಆಗ್ತಿರ್ಲಿಲ್ಲ, ಲೈಫ್ ಲಾಂಗ್ ಎನಿಮಿ ಆಗ್ತಿದ್ದೆ ನಾನು ಅವರಿಗೆ. ಅಕಸ್ಮಾತ್ ಆಗಿ ಹೇಗೂ ಬದುಕಲಿಲ್ಲ ಅಂದ್ರೆ ನಾನು ಹೇಳೋ ಕಾರಣ ಇಲ್ಲ, ಡಾಕ್ಟರ್ ಹೇಳ್ತಿದ್ರು ಸಾರಿ ವಿ ಕುಡ್ ನಾಟ್ ಸೇವ್ ದ ಚೈಲ್ಡ್ ಅಂತಾರೆ. ಆದ್ರಿಂದ 2nd gate 3rd gate ಫೇಲ್ ಆಯ್ತದ್ರು, ಸೊ ಐ ಹ್ಯಾವ್ ನೋ ಬಿಸ್ನೆಸ್ ಟು ಸೆಲ್ ಇಟ್. ಟ್ರೂ ಅಂದ್ರೆ ಫಸ್ಟ್ ಇಸ್ ಇಟ್ ಸತ್ಯನ, ಎರಡನೇದ್ದು ಅದು ನೆಸೆಸರಿ ಇದೆಯಾ, ಮೂರನೇದ್ದು ನಾನೇ ಹೇಳ್ಬೇಕಾ ಮತ್ತಾರು ಹೇಳಿದ್ರೆ ಆಗ್ತದ. ಈ 3 gate ಹೇಳೋದಿದೆಯಲ್ಲ, ಇದು ಅತ್ಯಂತ ಸುಸಂಸ್ಕೃತರಾದಂತ ಮಾತು.

0: You're listening to Radio Sarang, 107.8 FM.
1: ಅಪ್ಪ ಬಂದ್ರು ಸ್ಟೇಷನ್ನಿಂದ. ಎಲ್ಲಿ ಹೋಗಿದ್ರಿ? ಪಕ್ಕದ ಮನೆಯವ್ರು ಕೇಳಿದ್ರು. ರಾಧಾನ ಸ್ಟೇಷನ್ ಬಿಟ್ಟು ಬಂದೆ. ಎಲ್ಲಿ ಹೋದ್ಲು? ಮುಂಬೈಗೆ ಹೋದ್ಲು. ಕರೆಕ್ಟಾ ಕೇಳಿದ್ದಿವ್ರು? ಪಕ್ಕದ ಮನೆಯವ್ರು ಇವ್ರು ಹೇಳಿದ್ರು. ಗೊತ್ತಾಯ್ತಾ, ನೀನು ರಾಧಾ ಮುಂಬೈಗೆ ಹೋದ್ಲು. ಸ್ವಲ್ಪ ಟೋನ್ ಬದಲಾವಣೆ ಆಯ್ತಲ್ಲ. ಸುಳ್ಳ ಹೇಳಿದ್ದವರು ಸತ್ಯನ ಹೇಳಿದ್ರು. ರಾಧಾ ಮುಂಬೈಗೆ ಹೋದ್ಲು. ಅವ್ರು ಇನ್ನೊಬ್ರು ಹೇಳಿದ್ರು, ನಿಮ್ಗೆ ಗೊತ್ತಾಯ್ತಾ ಸುದ್ದಿ, ನಿನ್ನೆ ರಾತ್ರಿ ರಾಧಾ ಮುಂಬೈಗೆ ಹೋದ್ಲು. ಒಂದ್ ನಾಲ್ಕು ಮನೆಗೆ ಹೋಗಿ ಬರೋ ಹೊತ್ತಿಗೆ ಆ ಹುಡುಗಿ ಯಾರ ಜೊತೆನೂ ಓಡ್ ಹೋದ್ಲು ಅಂತ ಬಂದ್ರು. ಇದೆಲ್ಲ ಅನಾಹುತ ನಾವೇ ತಾನೇ ಮಾಡೋದು. ಯಾಕೆ? ಅತಿಯಾದ ಕುತೂಹಲ ನಮಗಿರೋದು ವಿಷಯ ತಿಳಿಸೋದಕ್ಕೆ. ದಯವಿಟ್ಟು ಸುಸಂಸ್ಕೃತರಾದವರು ಅವಸರ ಮಾಡಲ್ಲ ಸುದ್ದಿ ಹೇಳೋದಕ್ಕೆ. ಮೊದಲು ಸತ್ಯನ ಅವಶ್ಯಕತೆ ಇದೆಯಾ, ನಾನೇ ಹೇಳಬೇಕಾ, ಮೂರು ಪರೀಕ್ಷೆ ಮಾಡಿ ಹೇಳೋದು ಸುಸಂಸ್ಕೃತರಾದವನ ಲಕ್ಷಣ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಹೇಳುವಾಗ ಮನಸ್ಸಿಗೆ ನೋವಾಗಲಾರ್ದಂಗೆ ಹೇಳ್ಬೇಕಲ್ಲ. ನಮ್ಮಲ್ಲೊಂದು ಮಾತಿದೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಅಂತ. ಬಹಳ ಜನ ತಪ್ಪು ತಿಳ್ಕೊತಾರೆ ಅದನ್ನ. ಸತ್ಯಂ ಬ್ರೂಯಾತ್ ಸತ್ಯವನ್ನೇ ಹೇಳ್ಬೇಕು ಯಾವಾಗಲೂ. ಪ್ರಿಯಂ ಬ್ರೂಯಾತ್ ಪ್ರಿಯವಾಗಿ ಹೇಳ್ಬೇಕು ಸತ್ಯವನ್ನ. ನ ಬ್ರೂಯಾ ಸತ್ಯಮ ಪ್ರಿಯಂ, ಕೆಲವು ತಪ್ಪಾಗಿ ಅರ್ಥ ಮಾಡಿಕೊಂಡು ಅಪ್ರಿಯವಾದ ಸತ್ಯವನ್ನು ಹೇಳಬಾರದು ಅಂತಾರೆ. ಹಂಗಲ್ಲ, ಸತ್ಯವನ್ನು ಅಪ್ರಿಯ ಆಗುವಂಗೆ ಹೇಳಬಾರ್ದು. ಅಡುಗೆ ಮಾಡೋ ಮುಖಕ್ಕೇನು ಅಂಟ್ಕೊಂಡಿದ್ದು ಒಂಚೂರು, ಏನ್ರಿ ನಿಮ್ಮ ಮುಖ ಏನು ಬಿಟ್ಕೊಂಡಿದ್ದೀರಿ ಅನ್ನೋದು ಹೊರಟತನ. ಸ್ವಲ್ಪ ಒರೆಸ್ಕೊಳ್ಳಿ ಇಲ್ಲಿ, ಅದು ಸುಸಂಸ್ಕೃತ ಅಲ್ಲ. ಮನಸ್ಸಿಗೆ ನೋವು ಆಗಲಾರ್ದಂಗೆ ಹೇಳಬೇಕು. ಅದು ಹೇಳೋ ರೀತಿ ಕೆಲವರಿಗೆ ಮಾತ್ರ ಚಂದ ಸಾಧಿಸ್ತದೆ. ನಾನು ಆದದ್ದು ನೋಡಿದ್ದು, ಒಂದು ವಯಸ್ಸಾದವರೊಂದು ಗುಂಪಿದೆ ಬೆಂಗಳೂರಲ್ಲಿ. ಅವರೆಲ್ಲ ರಿಟೈರ್ ಆದವರು, ಖಾಲಿ ಕೂತು ಏನ್ ಮಾಡೋದು, ಶಕ್ತಿ ಇದೆ ದೇಹದಲ್ಲಿ, ಸಮಾಜ ಕೆಲಸ ಮಾಡೋಣ ಅಂತ ಹೇಳಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಒಬ್ಬರು ಅಧ್ಯಕ್ಷರು, ಒಬ್ಬ ಸೆಕ್ರೆಟರಿ ಗುರುಪಾದಪ್ಪ ಅಂತ ಸೆಕ್ರೆಟರಿ ಅವರು. ದಿನ ಸಾಯಂಕಾಲ ಹೋಗೋದು, ಸೊಸೈಟಿ ಏನು ಕೆಲಸ ಮಾಡೋದು ಮಾಡ್ತಿದ್ರು. ಆ ಗುರುಪಾದಪ್ಪಗೆ ಯಾಕೋ ಬೇಜಾರಾಗ್ಬಿಡ್ತು, ಸಾಕೆ ಸಾಕೆ ಅಂತ, ಸೊಸೈಟಿ ಬೇಡ ಏನು ಬೇಡ ಬರಲ್ಲ ಅಂತ ಮನೇಲಿ ಕೂತ್ಕೊಂಡ್ಬಿಟ್ರು. ಅಧ್ಯಕ್ಷರು ಕೇಳಿದ್ರು, ಯಾಕ್ರಿ ಗುರುಪಾದಪ್ಪ ಬರ್ತಾ ಇಲ್ಲ ಅಂದ್ರು. ಏನೋ ಸರ್ ಬಂದೇ ಇಲ್ಲ, ಬಂದೇ

ನನಗೆ ಹೋಗೋ ಮನಸ್ಸಿಲ್ಲ, ಹೇಳ್ಬಿಡ್ತೀನಿ ಸ್ಪಷ್ಟವಾಗಿ. ನೀವು ನೆನಪಿದೆಯಾ ನಿಮಗೆ ಯಾರಾದ್ರು ಬಂದ ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ ಗೊತ್ತಾ? ಪಟ ಪಟ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಮನಸ್ಸಲ್ಲಿ ಬಂದ್ಬಿಡ್ತಾ ಎಲ್ಲ. ಅವ್ರು ಕೇಳಿ ನೋಡಿ ಬಾ ಅಂತ, ನಾನು ಬರೋಲ್ಲ ಅಂತ ಹೇಳ್ತೀನಿ ಬಾ ಅಂತಾರೆ, ನಾನು ಬರೋಲ್ಲ ಅಂತ ಹೇಳ್ತೀನಿ, ಎಲ್ಲ ಡಿಸ್ಕಷನ್ ಮನಸ್ಸಲ್ಲಿ ಮಾಡ್ಕೊಂಡಿದ್ದೀವಿ ಅವರು. ಅವ್ರು ಏನು ಮಾತಾಡಲಿಲ್ಲ, ಬಾಗಿಲ ತೆಗೆದು ಒಳಗೆ ಬಂದರು, ಕೂತ್ಕೊಂಡ್ರು ಅಲ್ಲಿ ಮೂಲೆಯಲ್ಲಿ ಅಗ್ಗಿಷ್ಟಿಗೆ ಹಾಕಿದೆ ಚಟ್ ಚಳಿ ಅಂತ, ಬೆಂಕಿ ಇದೆ ಚೆನ್ನಾಗಿ ಉದ್ದಿತಾ ಇದೆ. ಅಧ್ಯಕ್ಷ ಬಂದು ಕುರ್ಚಿಯಲ್ಲಿ ಕೂತ್ಕೊಂಡ್ರು, ಆಫೀಸಿಗೆ ಬಾ ಅನ್ಲಿಲ್ಲ, ಏನೂ ಕೇಳಲಿಲ್ಲ, ಆರಾಮಿದ್ದೀರಾ ಅಂತೂ ಕೇಳಲಿಲ್ಲ, ಸುಮ್ಮನೆ ಕೂತಿದ್ರು ಹಂಗೆ ನೋಡ್ತಾ. ಮತ್ತೆ ಇವರು ಸುಮ್ಮನೆ ಕೂತ್ಕೊಂಡ್ರು, ಇಬ್ರು ಬೆಂಕಿನೇ ನೋಡ್ತಾ ಇದ್ದಾರೆ ಹಿಂಗೆ. ಒಂದು 10 ನಿಮಿಷ ಆದ್ಮೇಲೆ ಅಧ್ಯಕ್ಷರು ಎದ್ದು ಏನು ಮಾಡಿದ್ ಗೊತ್ತಾ, ಒಂದು ಚಿಮಟಿಗೆ ಇತ್ತು, ಬೆಂಕಿ ಉರಿತಿತ್ತಲ್ಲ ಕೆಂಡ, ಒಂದು ಕೆಂಡ ಎತ್ತಿ ತೆಳಗಿಟ್ರು, ಅಗಿಸ್ಕೆಂದು ಎತ್ತಿ ಕೆಳಗಿಟ್ರು, ಮತ್ತೆ ಬಂದು ಕುರ್ಚಿಯಲ್ಲಿ ಕೂತ್ಕೊಂಡು ಮತ್ತೆ ನೋಡ್ತಾ ಇದ್ರು ಅದು. ನನಗೆ 10 ನಿಮಿಷಕ್ಕೆ ಏನಾಯ್ತದು, ಕೆಂಡ ನಿಗಿನಿಗಿ ಉರಿತಾ ಇತ್ತಲ್ಲ ಬೆಂಕಿಯೊಳಗಿದ್ದಾಗ, ಹೊರಗೆ ತೆಗೆದಿಟ್ಟ ಒಂದೇ ಇದ್ದಾಗ ನಿಧಾನ ಕಪ್ಪಾಗಿ ಇಂಜಿಲಾಗಿ ಕೂತ್ಕೊಂಡ್ಬಿಡ್ತು. 10 ನಿಮಿಷ ಆದ್ಮೇಲೆ ಆಯ್ತು ಗುರುಪಾದಪ್ಪ ನಾ ಬರ್ತೀನಿ ಇನ್ನ ಅಂತ ಹೊಂಟ್ರು. ಗುರುಪಾದಪ್ಪ ಬಾಣ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಅವ್ರು ಕೇಳಿದ್ರೆ ಹೇಳಬೇಕು ಅಂತ, ಇವ್ರೇನು ಬಾಣನೇ ಬಿಡ್ಲಿಲ್ಲಲ್ಲ. ಬಾಗಲ್ ತನಕ ಹೋದ್ರು, ಬರ್ತೀನಿ ಗುರುಪಾದಪ್ಪ ಅಂತ ಹೊರಟ್ಬಿಟ್ರು. ಬಾ ಅನ್ಲಿಲ್ಲ, ಏನಕ್ಕೆ ಯಾಕೆ ಬರಲಿಲ್ಲ ಅಂತ ಕೇಳಿಲ್ಲ. ಗೇಟ್ ವರೆಗೂ ಹೋದವಾಗ ಗುರುಪಾದಪ್ಪ ಹೇಳಿದ್ರಂತೆ, ಸ್ವಾಮಿ ನಾಳೆ ಬರ್ತೀನಿ ಆಫೀಸ್ಗೆ ಅಂದ್ರೆ. ಹೌದಾ, ಬನ್ನಿ ನಾಳೆ ಬನ್ನಿ. ಏನಾಯ್ತು ಅಂತ ಅವ ಪ್ರೆಸಿಡೆಂಟ್ ಕೇಳಿದ್ರು. ಉತ್ತರ ಕೊಟ್ಟರಲ್ಲ ಮತ್ತೆ ನೀವು ನನಗೆ. ನಾ ಏನು ಉತ್ತರ ಕೊಟ್ಟೆ, ತೋರಿಸಿದ್ರಲ್ಲ ಸ್ವಾಮಿ ನೀವು. ಏನು ತೋರಿಸಿದೆ, ಅಗ್ನಿಷ್ಟಿಕೆಯಲ್ಲಿ ಬೆಂಕಿಗೆ ನಿಗಿನಿಗಿ ಉರಿತಾ ಇತ್ತಲ್ಲ ಕೆಂಡ, ತೆಗೆದು ಹೊರಗಿಟ್ರಿ, ಉರಿಯೋದು ಬಂದಾಯ್ತು, ಇಜ್ಜಲಾಯ್ತದು. ಸಮಾಜದಲ್ಲಿ ಒಂದ ಕೆಲಸ ಮಾಡಿದಾಗ ನಾನು ಅಗ್ನಿ ಹಂಗೆ ಕೆಂಡದ ಹಂಗೆ ಕೆಲಸ ಮಾಡ್ತೀನಿ, ಒಬ್ಬನೇ ಉಳ್ಕೊಂಡ್ರೆ ಇಜ್ಜಲಾಗಿ ಹೋಗ್ತೀನಿ ಅಂತ ಗೊತ್ತಾಯ್ತು ಸ್ವಾಮಿ, ನಾನು ಸಮಾಜಕ್ಕೆ ಬರ್ತೀನಿ. ನೋಡಿ ಎಷ್ಟು ಚಂದ ಮಾತಿತ್ತು ಅಲ್ವಾ.

ನೆಗೆಟಿವ್ ಭಾಗ ಮಾತಾಡೋರು ಇದ್ರೆ, ನೆಗೆಟಿವ್ ಚಿಂತನೆ ಮಾಡೋರ್ ಜೊತೆಗಿದ್ರೆ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ ಕಡೆ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಅಂತ ಹೇಳಿದ್ದವನು. ಡಿವಿಜನ್ ಮಾತು ಹೇಳ್ತಾರೆ ಅವ್ರು. ಮುದುಕರು ಮನೆ ಕಟ್ಸ್ಕೊಂಡಿದ್ರು, ದುಡ್ಡೆಲ್ಲ ಹಾಕಿ ಮನೆ ಕಟ್ಸ್ಕೊಂಡಿದ್ದಾರೆ, ಚಂದ ಬದುಕಿದ್ರು ಒಂದು 8-10 ವರ್ಷ. ಮುಂದೆ ಮನೆಗೇನೋ ತೊಂದರೆ ಬಂತು, ಹಣಕಾಸಿನ ಅವಶ್ಯಕತೆ ಬಂತು, ಮನೆ ಮಾರಬೇಕಾಗಿ ಬಂತು. ಒಳ್ಳೆ ಮನೆ ಪ್ರೀತಿಯಿಂದ ಕಟ್ಸ್ಕೊಂಡು ಮನೆ ಮಾರಿದ್ರು, ಎಲ್ಲೋ ಬಾಡಿಗೆ ಮನೇಲಿದ್ರು. ಯಾರು ಕೊಂಡ್ಕೊಂಡ್ರಲ್ಲ ಈ ಮನೇನ, ನಿಮ್ ಕಣ್ಮುಂಚೆ ಬರ್ಬೇಕಾದ ಐಡಿಯಾ, ಯಾರು ಮನೆ ಕೊಂಡ್ಕೊಂಡ್ರಲ್ಲ ಅವ್ರೇನ್ ಮಾಡಿದ್ರು, ಮನೇನ ತುಂಬಾ ರಿನೋವೇಷನ್ ಮಾಡಿ ಚಂದ ಮಾಡಿ ಮತ್ತೊಂದು ಗೃಹ ಪ್ರವೇಶ ಮಾಡ್ಕೊಂಡ್ರು. ಈ ಮುದುಕರಿಗೂ ಇನ್ವಿಟೇಷನ್ ಕೊಟ್ಟಿದ್ರು, ಬನ್ನಿ ನೀವು ಅಂತ. ಈ ಮುದುಕರು ಹೋಗ್ಲಿಲ್ಲ. ಗಮನಿಸಿ ಹೆಂಗಿದೆ ಮಾತು, ಮುದುಕರು ಹೋಗ್ಲಿಲ್ಲ. ಇನ್ನೊಬ್ರು ಕೇಳಿದ್ರಂತೆ, ನಿಮ್ಮ ಮನೇದು ಗೃಹ ಪ್ರವೇಶ ಹೋಗ್ಲಿಲ್ವಾ ನೀವು, ಯಾಕೆ ಅಂತ ಕೇಳಿದ್ರಂತೆ. ಇಲ್ಲಪ್ಪ ಹೋಗ್ಲಿಲ್ಲ ನಾನು. ಯಾಕೆ ಅಂತ ಕೇಳಿದ ಮುದುಕರು ಹೇಳಿದ ಮಾತು ನಿಮ್ಗೆ ಉಳಿಬೇಕು ಮನಸ್ಸಲ್ಲಿ. ಆತ ಹೇಳ್ತಾನೆ, ಇಲ್ಲಪ್ಪ ನಾ ಯಾಕೆ ಹೋಗ್ಲಿಲ್ಲ ಗೊತ್ತಾ, ಅವ್ರು ತುಂಬಾ ಸಂಭ್ರಮದಿಂದ ದುಡ್ಡು ಖರ್ಚು ಮಾಡಿ ಇನ್ನೂ ಸ್ವಲ್ಪ ಚಂದ ಮಾಡ್ಕೊಂಡಿದ್ದಾರೆ ಮನೆ. ಅಲ್ಲಿಗೆ ಹೋದಾಗ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಬರಲ್ವಾ, ಈ ನಮ್ಮ ಮನೆ ಇದು, ನಮ್ಮ ದುರ್ದೈವ, ಇಟ್ಕೊಳಕ್ ಆಗ್ಲಿಲ್ಲ, ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದಾಗ ನನ್ನ ಮನಸ್ಸಲ್ಲಿ ಒಂಚೂರು ಅಸೂಯೆನೇ ಬಂದ್ರು ಬರ್ಬೋದಾ, ಅದರಿಂದ ಅವ್ರಿಗೆ ಶ್ರೇಯಸ್ಸು ಆದೀತ, ಅದರಿಂದ ಅಲ್ಲಿ ಹೋಗಿ ನಮ್ಮ ಮನಸ್ಸಿಗೆ ಕೆಟ್ಟ ಅನ್ಸ್ಕೊಳ್ಳೋದು ಬೇಡ, ಇಲ್ಲಿಂದಾನೆ ದೇವರು ಅವ್ರು ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡ್ತೀನಿ ಅಂತಂದ್ರು. ಇದು ಸುಸಂಸ್ಕೃತದ ಲಕ್ಷಣ ಅಲ್ವಾ. ಅಲ್ಲಿಗೆ ಹೋಗ್ಬಿಟ್ಟು ಬೇಜಾರು ಮಾಡಿ, ನೋಡಿ ನಮ್ಮ ಮನೆ ಹೆಂಗ್ ಮಾಡಿದ ಅನ್ಕೊತ ಅವನು ಅಂತ ಅನ್ಕೊಂಡ್ಬಾರದು. ಇಲ್ಲಿ ಕೂತ್ಕೊಂಡು ಅವ್ರು ಒಳ್ಳೇದಾಗ್ಲಿ ಭಗವಂತ, ಅಲ್ಲಿಗೆ ಹೋಗಿ ನನ್ನ ಮನಸ್ಸು ಕೆಡಿಸ್ಕೊಂಡ್ರೆ ಅಲ್ಲಿ ಇದ್ದವ್ರಿಗೆ ಶ್ರೇಯಸ್ಸಾಗೋದಿಲ್ಲ.

ಗದ್ದಲ ಹಾಕ್ತಾನೆ ಅಂತ ಇಟ್ಕೊಳ್ಳಿ. ನಾ ಹೇಳೋದು ಹೆಂಗ, ಹುಡುಗ ಬಹಳ ಚೂಟಿ ನಮ್ಮ ಹುಡುಗ, ಏನ್ ಮರ ಹಾಕ್ತಾನೆ ಏನ್ ಗಿಡ ಹಾಕ್ತಾನೆ, ಸಂಭ್ರಮದಿಂದ ಹೇಳ್ಕೊತೀವಿ. ಮತ್ತೆ ಮಾಡಿದ್ರೆ ಏನ್ ಹುಡುಗರಿ ಅವು ಕೋತಿಗಳು, ಕೆಳ ಮೇಲೆ ಇರ್ತಾವ ಕೆಳಗಡೆ ಬರಲ್ಲ ಅನ್ನಲ್ಲ ನಾವು. ನಮ್ಮ ಹುಡುಗರು ಏನ್ ತಪ್ಪು ಮಾಡಿದ್ರು ಚಂದನೆ, ಮತ್ತೊಬ್ರು ಏನ್ ಮಾಡಿದ್ರು ಅಯ್ಯ ನೋಡಿ ಹೆಂಗಿದ್ದಾನೆ ಹುಡುಗ ಅವನು ಅಂತ. ಇದನ್ನ ನಾನು ಹೇಳುದು ಯಾಕೆ ಬರ್ತದೆ ಗೊತ್ತಾ, ನನ್ನ ಸ್ವಾರ್ಥ, ನನ್ನ ಮಕ್ಕಳು, ನನ್ನ ಪುಸ್ತಕ, ನನ್ನ ಮನೆ, ಇದು ತೀರ ಆಗಬಾರ್ದು, ಒಂದು ಬೌಂಡ್ರಿ ಹಾಕೋಬೇಕು ಅಂತ ಬಹಳ ಚಂದ ಹೇಳ್ತಾರೆ ಅದನ್ನು.

ಒಂದು ಸ್ವಾರ್ಥದಲ್ಲಿಲ್ಲದ ಕಾರ್ಯ ಇದೆ ಅಲ್ಲ, ಸ್ವಾರ್ಥ ಇಲ್ಲದೆ ಮಾಡುವಂತಹ ಕಾರ್ಯ ನಿಮ್ಮನ್ನ ಅಮೃತತ್ವದ ಕಡೆ ಕರ್ಕೊಂಡು ಹೋಗ್ತದೆ ಅಂತ ಮಾತು. ಬಹಳ ದೊಡ್ಡ ಮಾತಿದೆ. ನಾನು ಕಾಲೇಜಲ್ಲಿ ಪಾಠ ಮಾಡುವಾಗ ಎಂ ಎಸ್ ಸಿ ಹುಡುಗರಿಗೆ ಪಾಠ ಮಾಡ್ತಿದ್ದೆ, ಕೆಮಿಸ್ಟ್ರಿ ಹುಡುಗರಿಗೆ. ಇದು ತುಂಬ ಪ್ರಸಿದ್ಧ ಆಗಿಬಿಟ್ಟಿದೆ ನಾನು ಬರೆದದ್ದು. ಹುಡುಗರಿಗೆ ಕೇಳಿದೆ ಒಂದ್ಸಲ, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಕೇಳಿದೆ. ಅವರಂದ್ರು ಅಜ್ಜನಿಗೂ ಕೆಮಿಸ್ಟ್ರಿಗೆ ಏನು ಸಂಬಂಧ? ಒಂದು ಮೇಸ್ಟ್ರಿ ಕೇಳಿದ್ರೆ ಹೇಳಬೇಕಲ್ಲ. ಎಲ್ಲರೂ ಮುಖ ನೋಡ್ಕೊಂಡು ಕೈ ಎತ್ತಿದ್ರು. ಅಡ್ಡಿಯಿಲ್ಲ ಎಲ್ಲರಿಗೂ ಅಜ್ಜನ ಹೆಸರು ಗೊತ್ತಲ್ಲ. ವೆರಿ ಗುಡ್. ಒಂದು ನಿಮಿಷ ಬಿಟ್ಟೆ, ಅಜ್ಜನ ಅಪ್ಪನ ಹೆಸರು ಎಷ್ಟು ಮಂದಿಗೆ ಗೊತ್ತು? ಮುಖ ನೋಡಿಕೊಂಡು ಒಂದು 8 ಕೈ ಮೇಲೆ ಬಂತು. ಅಡ್ಡಿಯಿಲ್ಲ, 8 ಮಂದಿಗಾದರೂ ಗೊತ್ತಲ್ಲ, ಸಂತೋಷ ಅಂತೆ. ಮತ್ತೊಂದು ನಿಮಿಷ ಬಿಟ್ಟು, ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು? ಯಾರಿಗೂ ಗೊತ್ತಿರಲಿಲ್ಲ. ನಂದು ಆಶ್ಚರ್ಯ ಅಲ್ವಾ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮಗೆ, ಯಾಕೆ ಅಂತ ಕೇಳಿದೆ. ಒಬ್ಬ ಹುಡುಗಿ ಎದ್ದು ನಿಂತು ಹೊರಟಾಕಿ ಹತ್ರ ಕೊಟ್ಲು, ಏನು ಪ್ರಯೋಜನ ಬಿಡಿ ಸರ್ ಅಂದು. ಅಮ್ಮ ತಾಯಿ, ನಾನು ನಮ್ಮ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಹೆಸರು ಏನು ಪ್ರಯೋಜನ ಅಂತೀಯಲ್ಲಮ್ಮ ಅಂದೆ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದಾರೆ ಅಂತ ನೆನ್ಪಿಡ್ಬೇಕು ಸರ್ ಅಂದು. ಆಕೆ ಕೋಪ ನೋಡಿ, ಆಯ್ತು ಬಿಡ್ಮ, ಸುಮ್ಮನೆ ಕೂತ್ಕೊಂಬ ತಾಯಿ ನೀನು. ಉಳಿದವ್ರು ಹೇಳಿದೆ, ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ರೆ ಕೈ ಎತ್ತಿ ಅಂತಲೇ ಕೆಡಿಸ್ಕೋಬೇಡಿ ಅಂದೆ. ರಾಮ ಗೊತ್ತಾ? ಅಯೋಧ್ಯ ರಾಮ ಅಂತ ಕೇಳಿದೆ. ಎಲ್ಲರೂ ಗೊತ್ತು ಅಂದರು. ವೆರಿ ಗುಡ್, ವೆರಿ ಗುಡ್. ಕೃಷ್ಣ ಗೊತ್ತು, ಬುದ್ಧ ಗೊತ್ತು, ಮಹಾವೀರ ಗೊತ್ತು, ಯೇಸು ಕ್ರಿಸ್ತ ಗೊತ್ತು, ರಾಮಕೃಷ್ಣ ಗೊತ್ತು, ವಿವೇಕಾನಂದ ಗೊತ್ತು, ಶಂಕರಾಚಾರ್ಯ ಗೊತ್ತು, ಬಸವಣ್ಣ ಗೊತ್ತು, ಎಲ್ಲರೂ ಗೊತ್ತಂದ್ರು. ನಾ ಹೇಳ್ತೀನಿ, ನನಗೊಂದು ದೊಡ್ಡ ಪ್ರಾಬ್ಲಮ್ ಬಂತು ನೋಡಿ ಈಗ ಅಂತ ಹೇಳಿ. ಇಷ್ಟು ಮಂದಿ ಹೆಸರು ಹೇಳಿದ್ನಲ್ಲ ರಾಮ ನಡ್ಕೊಂಡು ಬಸವಣ್ಣ ಅವ್ರ ತನಕ, ಇವ್ರು ಯಾರ ಮೊಮ್ಮಗನ ಮೊಮ್ಮಗನೂ ನಾನಲ್ಲ, ಎಲ್ಲರದ್ದು ಹೆಸರು ನೆನಪಿಟ್ಟಿದ್ದೀನಿ. ಆದ್ರೆ ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ, ವಿಚಿತ್ರ ಅನ್ಸಲ್ವಾ? ನೋಡಿ, ನಮ್ಮ ಅಜ್ಜನ ಅಜ್ಜ ಬದುಕಿದಾಗ ವಿವೇಕಾನಂದರು ಬದುಕಿದ್ರು ಎಲ್ಲೋ ಬಂಗಾಲದಲ್ಲಿ. ಆ ಹುಡುಗ ಬದುಕಿದ್ದೆ 39 ವರ್ಷ ಅಲ್ವಾ, ಹಂಗಿದ್ದದ್ದು ಅವ್ರು ನೆನ್ಪಿಟ್ಟಿದ್ದೀನಿ ನಾನು. ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ, ಯಾಕೆ? ವಿಚಾರ ಮಾಡಿ ಹೇಳಿ ಅಂತ ಒಂದು 5 ನಿಮಿಷ ಟೈಮ್ ಕೊಟ್ಟೆ. ನನ್ನ ಕ್ಲಾಸಲ್ಲಿ ಹುಡುಗಿ ಪದ್ಮಿನಿ ಪ್ರಿಯದರ್ಶಿನಿ ಅಂತ ಹುಡುಗಿದ್ಲು, ಬ್ರಿಲಿಯಂಟ್ ಚೈಲ್ಡ್, ವೆರಿ ಸೆನ್ಸಿಟಿವ್. ಆಕೆ ಎಮ್ ಎಸ್ ಸಿ ಮುಗಿಸಿ IIM ಹೋಗಿ ಟಾಪರ್ ಆಗಿ ದೊಡ್ಡ ಕಂಪನಿ ನಡೆಸ್ತಾಳೆ ಈಗ. ಆಕೆ ಕಣ್ಣಲ್ಲಿ ನೀರಿತ್ತು. ಆಕೆ ನೋಡಿ, ಯಾಕೆ ಬದ್ಮಿನಿ, ವಾಟ್ ಇಸ್ ರಾಂಗ್ ಅಂತ ಕೇಳಿದೆ. ಆಕೆ ಕಣ್ಣು ಒರೆಸ್ಕೊಂಡು, ಸರ್ ನೀವು ಕೇಳಿದ ಪ್ರಶ್ನೆ ನನ್ನ ಜೀವನಕ್ಕೊಂದು ಪಾಠ ಆಯಿತು ಸರ್ ಅಂತ. ಏನು ಪಾಠ ಅಂತ ಕೇಳಿದೆ. ಆಕೆ ಹೇಳಿದ್ದು, ಸರ್ ನಮ್ಮ ಅಜ್ಜನ ಅಜ್ಜ ನೆನಪಿಲ್ಲ ನನಗೆ, ಎಂದಿನ ರಾಮ, ಎಂದಿನ ಕೃಷ್ಣ, ಎಂದಿನ ಬುದ್ಧ ನೆನಪಿಟ್ಕೊಂಡಿದ್ದೀನಿ ನಾನು. ಆಗ ಅನಿಸ್ತು ನನಗಂದ್ರೆ, ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ, ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ ಅಂತ. ಎಷ್ಟು ಚಂದದ ಮಾತಲ್ಲ. ಆ ಹುಡುಗಿ ಹೇಳಿದ್ಮೇಲೆ ನನ್ನ ಜೀವನಕ್ಕೆ ಪಾಠ ಆಯ್ತದ ಅಂದ್ರೆ, ನನ್ನ ಸ್ವಾರ್ಥವಿಲ್ಲದ ಕೆಲಸ ನನ್ನನ್ನು ಅಮೃತದ ಕಡೆ ಕರ್ಕೊಂಡು ಹೋಗ್ತದೆ, ಸ್ವಾರ್ಥದಿಂದ ಕೂಡಿದಂತಹ ಜೀವನ ನನ್ನ ಮೃತ್ಯುವಿನ ಕಡೆ ಕರ್ಕೊಂಡು ಹೋಗ್ತದೆ ಅಂತ.

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ಆದ್ಯಂತವಾಗಿ ಬರೆಯಲಾಗಿತ್ತು. ಸಂಗೀತದ ಮೇಲೆ ಲಕ್ಷ್ಮಣರಾಯ ಹೇಳಿದ್ದ ಅಭಿಪ್ರಾಯಗಳನ್ನು ಪ್ರತ್ಯೇಕ ಲೇಖನವಾಗಿಯೇ ಪ್ರಕಟಿಸಿದ್ದ. ಕನ್ನಡ ಕಾವ್ಯಗಳಿಂದ ಭಾಗಗಳನ್ನು ಆಯ್ದು ಲಕ್ಷ್ಮಣ ಸಂಗೀತ ರೂಪವಾಗಿ ಮಾರ್ಪಡಿಸಿರುವ ಮಹತ್ತರವಾದ ಕೆಲಸವನ್ನು ಪ್ರಶಂಸಿಸಿದ್ದ. ಈ ಲೇಖನವನ್ನು ಎಲ್ಲರೂ ಮೆಚ್ಚಿದರು. ಕನ್ನಡ ಕಲಾವಿದನೊಬ್ಬನ ಪರಿಚಯವನ್ನು ಇಷ್ಟು ಉತ್ಕೃಷ್ಟ ರೀತಿಯಲ್ಲಿ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರೂ ಗೋಪಾಲನನ್ನು ವಂದಿಸಿದರು. ಆದರೆ ಲಕ್ಷ್ಮಣ ಗೋಪಾಲನ ಕೆಲಸವನ್ನು ಮೆಚ್ಚಲಿಲ್ಲ. ಲೇಖನದಿಂದ ಅವನ ಶಾಂತಿಗೆ ಪೂರ್ಣ ಭಂಗವಾಗಿತ್ತು. ಕಚೇರಿಗಳಿಗೆ ಒಪ್ಪಬೇಕೆಂದು ಹತ್ತಾರು ಕಾಗದಗಳು ಬರಲಾರಂಭಿಸಿದವು. ಮದುವೆಯ ಮನೆಗಳಲ್ಲಿ ಬಂದು ಹಾಡಬೇಕೆಂದು ಕೇಳಲಾರಂಭಿಸಿದರು. ಸಂಗೀತದ ಮೇಲೆ ಉಪನ್ಯಾಸಗಳನ್ನು ಕೊಡಬೇಕೆಂದು ಪೀಡಿಸಲಾರಂಭಿಸಿದರು. ಲಕ್ಷ್ಮಣನಿಗೆ ಉತ್ತರ ಹೇಳಿ ಹೇಳಿ ಸಾಕು ಸಾಕಾಗಿ ಹೋಯಿತು. ಒಂದು ದಿವಸ ಗೋಪಾಲನನ್ನು ಕುರಿತು, ಒಳ್ಳೆಯ ಉಪಕಾರ ಮಾಡಿದೆ ಗೋಪಾಲಿ, ನಾನು ಈ ಊರಿನಲ್ಲಿ ಉಳಿಯದ ಹಾಗೆ ಮಾಡಿದೆ. ನಾನು ಹೇಳದೆ ಕೇಳದೆ ಎಲ್ಲಿಗಾದರೂ ಹೋಗಿಬಿಡ್ತೇನೆ. ಉಂಟೆ ಲಚ್ಚಣ್ಣ, ಈ ಕೀರ್ತಿ ನಿನ್ನ ಹಕ್ಕು. ನಿನ್ನ ವಿದ್ಯೆಗೆ ಜನ ಇನ್ನೇನು ಕೊಡಬೇಕು? ತಮ್ಮ ವಿಶ್ವಾಸವನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ. ನಿಜ ಇರಬಹುದು, ಆದರೆ ನನಗೆ ಈ ವಿಶ್ವಾಸ ಬೇಕಿಲ್ಲ. ನಾನು ಜನತೆಯನ್ನು ಮೆಚ್ಚಿಸಬೇಕೆಂದು, ಅವರಿಂದ ಕೀರ್ತಿಯನ್ನು ಸಂಪಾದಿಸಬೇಕೆಂದು ಹಾಡುವುದಿಲ್ಲ. ನಾನು ಹಾಡುವುದೇ ಇಲ್ಲ. ಹಾಡು ನನ್ನಿಂದ ಹೊರಬರುತ್ತದಷ್ಟೆ. ಹಾಗೆ ಆಗಲಿ, ಅದನ್ನು ಅನುಭವಿಸುವ ಅವಕಾಶವನ್ನು ನೀನು ಜನತೆಗೆ ಕೊಡಬೇಡವೇ? ಕೆಟ್ಟ ಸಂಗೀತವನ್ನು ಕೇಳಿ ಕೇಳಿ ಅವರ ಅಭಿರುಚಿಯೂ ಅದಕ್ಕೆ ತಕ್ಕಂತೆ ಮಾರ್ಪಟ್ಟಿದೆ. ಸರಿಯಾದ ಸಂಗೀತದ ರೂಪವೇ ಮರೆತು ಹೋಗುತ್ತದೆ. ಬಾಯಿಯಲ್ಲಿ ಶ್ರುತಿರ್ಮಾತ ಲಯಪಿತಃ ಎಂದು ಹೇಳುತ್ತಾರೆ, ಆದರೆ ಒಬ್ಬನಿಗೂ ಶ್ರುತಿಯ ಗಂಧವೇ ಗೊತ್ತಿಲ್ಲ. ಈಗ ದಕ್ಷಿಣಾದಿ ಸಂಗೀತಕ್ಕೆ ಶ್ರುತಿಯೇನು ಪ್ರಧಾನವಾಗಿ ಬೇಕಿಲ್ಲ, ಅದು ಹಿಂದೂಸ್ತಾನಿಯವರ ಹುಚ್ಚು. ತಾಳ ಬಿಗಿಯಾಗಿದ್ದರೆ ಸರಿ ಎಂದು ಹೊಸ ಶಾಸ್ತ್ರ ನಿಯಮಗಳನ್ನು ಆರಂಭಿಸಿದ್ದಾರೆ. ಸಂಗೀತ ಕಲೆಯನ್ನು ಸರಿಯಾಗಿ ತಿಳಿದ ನಿನ್ನಂಥವರ ಮೇಲೆ ಬಿದ್ದ ಭಾರವಲ್ಲವೇ ಇದು? ನಿನಗೋಸ್ಕರವಲ್ಲ, ಸಂಗೀತ ಕಲೆಗೋಸ್ಕರ ನೀನು ಈ ಕೆಲಸವನ್ನು ಮಾಡಬೇಡುವೆ. ಮಾಡಬೇಕು, ಅದು ನನ್ನ ಧರ್ಮ. ಆದರೆ ನಾನು ಅದಕ್ಕೆ ಸರಿಯಾದವನಲ್ವಲ್ಲ. ಶೇಷಣ್ಣವರು, ಕೃಷ್ಣಪ್ಪನವರು ಈ ಕೆಲಸವನ್ನು ಮಾಡುತ್ತಲೇ ಇದ್ದಾರೆ. ಇನ್ನೂ ವಾದಿಸಲಾರೆ ಗೋಪಿ, ನೀನು ಹೇಳುವುದೇ ಸರಿ ಇರಬಹುದು, ಆದರೆ ನನಗೆ ಶಾಂತಿ ಬೇಕು, ಕೀರ್ತಿ ಬೇಡ ಎಂದು ಹೇಳಿದ. ವೆಂಕಟೇಶ ಊರಿಗೆ ಬಂದ. ಅವನು ಬಂದ ಕೂಡಲೇ ಕನ್ನಡ ಸಂಗೀತದ ಕಚೇರಿಯನ್ನು ವ್ಯವಸ್ಥೆ ಮಾಡುವ ವಿಷಯವನ್ನು ಗೋಪಾಲ ಸೂಚಿಸಿದ. ವೆಂಕಟೇಶ ಸಂತೋಷದಿಂದ ಒಪ್ಪಿ, ಅದು ಬರಿಯ ಕಚೇರಿಯಲ್ಲ, ಲಕ್ಷ್ಮಣನ ವಿದ್ಯಾಮರ್ಯಾದೆ ಮಾಡುವ ಸಭೆ ಸೇರಿಸೋಣ. ನಾನು ಹಣವನ್ನು ಶೇಖರಿಸುತ್ತೇನೆ. ಸೊಗಸಾದ ಉತ್ಸವ ಮಾಡೋಣ. ಊರಿನ ಎಲ್ಲ ದೊಡ್ಡ ಮನುಷ್ಯರನ್ನು, ಕಲಾವಿದರನ್ನು ಕರೆಯೋಣ. ಬೆಂಗಳೂರು ತನ್ನ ಕಲಾವಿಭೂತಿಯನ್ನು ಹೇಗೆ ಗೌರವಿಸುವುದೆಂಬುದನ್ನು ಲೋಕಕ್ಕೆ ತೋರಿಸೋಣ. ಮರ್ಯಾದೆ ಮಾಡುವುದೆಂದರೆ ಸೊಗಸಾದ ವಜ್ರ, ಕೆಂಪು ಹಾಕಿದ ತೋಡ ಮಾಡಿಸೋಣವಯ್ಯ. ಹೇಗೂ ಶೇಷಣ್ಣನವರು ಸಂಗೀತ ಪ್ರಪಂಚದ ಸಾರ್ವಭೌಮರಂತೆ ಇದ್ದಾರೆ. ಅವರನ್ನು ಆಹ್ವಾನಿಸಿ ಅವರ ಕೈಯಲ್ಲಿ ಕೊಡಿಸೋಣ. ಈಗ ಲಕ್ಷ್ಮಣನು ಒಲ್ಲೆನೆನ್ನುವ ಹಾಗಿರುವುದಿಲ್ಲ. ದುಡ್ಡು ಎಷ್ಟು ಬೇಕಾದರೂ ಖರ್ಚಾಗಲಿ, ನಾನು ಕೊಡ್ತೇನೆ. ಸಾಲದೆ ಬಂದರೆ ನಾನು ಕೈಯಿಂದ ಕೊಡ್ತೇನೆ. ಬಹಳ ಸಂತೋಷ. ಅಂದೇ ಚಂದಾಪಟ್ಟಿಯನ್ನು ತೆಗೆದು ಮೊದಲು ಸುಂದರರಾಯರ ಕಡೆಗೆ ಹೋದ. ಅವರು ಭೀಮರಾಯರು ನೂರು ನೂರು ರೂಪಾಯಿಗಳನ್ನು ಹಾಕಿದರು. ವೆಂಕಟೇಶ ಅದೇ ಕೆಲಸಕ್ಕೆ ನಿಂತು ಬಿಟ್ಟ. ಮೂರು ನಾಲ್ಕು ದಿವಸದಲ್ಲಿ 2,000 ರೂಪಾಯಿಗಳಿಗಿಂತಲೂ ಹೆಚ್ಚಾಗಿ ಹಣ ಸಂಗ್ರಹವಾಗಿ ಬಿಟ್ಟಿತು. ಶೇಷಣ್ಣನವರು ಅಧ್ಯಕ್ಷ ಸ್ಥಾನ ವಹಿಸುವುದಕ್ಕೆ ಒಪ್ಪಿಕೊಂಡರು. ಉತ್ಸವಕ್ಕೆ ಎಲ್ಲ ಕಡೆಯಿಂದಲೂ ಉಡುಗೊರೆಗಳು ಬರಲಾರಂಭಿಸಿದವು. ಅರಮನೆಯಿಂದ ಶಾಲು ಜೋಡಿಯ ಮರ್ಯಾದೆ ಬಂತು. ಶೃಂಗೇರಿ ಪೀಠದಿಂದ ನುಡಿಯೊಡತಿಯ ಚಿನ್ನದ ಮೂರ್ತಿಯೊಂದು ಆಶೀರ್ವಾದ ಪೂರ್ವಕವಾಗಿ ಬಂತು. ಕರ್ನಾಟಕ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಬಾವುಟ ರಜತ ಕರಂಡದಲ್ಲಿ ಚಿತ್ರಿತವಾದ ಉಡುಗೊರೆಯಾಗಿ ಬಂತು. ಇವುಗಳ ಜೊತೆಯಲ್ಲಿ ದೊಡ್ಡಬಳ್ಳಾಪುರದಿಂದ ಒಂದು ಕಾಗದ ಬಂದಿತ್ತು. ವೆಂಕಟೇಶಯ್ಯನ ಹೆಸರಿಗೆ ವಿಳಾಸ ಬರೆದಿತ್ತು. ನಿನ್ನ ಆಹ್ವಾನ ಬಂದಿತ್ತು, ಈಗ ಇನ್ಸ್ಪೆಕ್ಷನ್ ಆಗ್ತಾ ಇದೆ. ಉತ್ಸವಕ್ಕೆ ನಾನು ಬರಲಾಗುವುದೋ ಇಲ್ಲವೋ, ನನ್ನ ಮನಸ್ಸೆಲ್ಲ ಅಲ್ಲೇ ಇದೆ ಎಂದು ಹೇಳಬೇಕೆ. ಇಂದು ನಮ್ಮ ದೇಶಕ್ಕೆ ತಿಲಕಪ್ರಾಯರಾಗಿರುವ ಮಹಾನುಭಾವ ನನ್ನ ತಮ್ಮನೆಂದು ನಾನು ಯಾವ ಬಾಯಿಯಿಂದ ಹೇಳಲಿ? ಅವನ ಕ್ಷಮೆಯನ್ನು ದೀನವಾಗಿ ಬೇಡುತ್ತೇನೆ. ಅವನ ಹೃದಯವನ್ನು ನಾನು ಬಲ್ಲೆ, ಅದು ವಿಶ್ವದಷ್ಟು ವಿಸ್ತಾರ. ಅಲ್ಲಿ ಕ್ಷುಲ್ಲಕನಾದ ನನಗೂ ಎಡೆ ಇತ್ತಿದ್ದಾನೆಂದು ಬಲ್ಲೆ. ಈಗಲೂ ಸಾಧ್ಯವಾದರೆ ಉತ್ಸವಕ್ಕೆ ಬರುತ್ತೇನೆ. ಇದರೊಂದಿಗೆ ಕಳುಹಿಸಿರುವ 100 ರೂಪಾಯಿಗಳ ಚೆಕ್ಕನ್ನು ದಯವಿಟ್ಟು ಸ್ವೀಕರಿಸಬೇಕು. ಇಂತು ನಿಮ್ಮವ ರಾಮಚಂದ್ರರಾಯರು. ವೆಂಕಟೇಶಯ್ಯ ಕಾಗದವನ್ನು ಲಕ್ಷ್ಮಣನಿಗೆ ಕೊಟ್ಟ. ಓದುತ್ತಾ ಓದುತ್ತಾ ಅವನ ಕಣ್ಣುಗಳಲ್ಲಿ ಹನಿ ಕೂಡಿ ಬಂತು. ಇಷ್ಟು ವಿಶ್ವಾಸ ಅವನ ಹೃದಯದಲ್ಲಿತ್ತೆಂಬುದು ನನಗೆ ಗೊತ್ತೇ ಇರಲಿಲ್ಲ ಎಂದ. ಹೌದು, ಈಗ ನಿನ್ನನ್ನು ಕಂಡ್ರೆ ವಿಶ್ವಾಸ ಪಡೆದವರು ಯಾರು ಲಚ್ಚಣ್ಣ? ಈಗ ಅಣ್ಣ, ತಮ್ಮ, ಚಿಕ್ಕಮ್ಮ, ಸೋದರ ಮಾವ ಎಲ್ಲರೂ ಹುಟ್ಟಿಕೊಳ್ತಾರೆ. ಇರಬಹುದು ಗೋಪಿ, ಆದರೆ ನಮ್ಮ ರಾಮಣ್ಣ ಹಾಗಲ್ಲ. ಅವನ ಮನಸ್ಸು ನಿಜವಾಗಿಯೂ ಒಳ್ಳೆಯದು. ಇನ್ನು ಚರ್ಚೆಯನ್ನು ಬೆಳೆಸಬಾರದೆಂದು ಗೋಪಾಲ ಸುಮ್ಮನಾದ. ಉತ್ಸವದ ಖರ್ಚೆಲ್ಲ ಕಳೆದ ಮೇಲೆಯೂ ಸುಮಾರು 1,000 ಹೆಚ್ಚು ಹಣ ಉಳಿಯುವುದರಲ್ಲಿತ್ತು. ಅದನ್ನು ಏನು ಮಾಡಬೇಕೆಂದು ಗೋಪಾಲ ವೆಂಕಟೇಶಯ್ಯ ಇಬ್ಬರಿಗೂ ಯೋಚನೆ ಹತ್ತಿತ್ತು. ಲಕ್ಷ್ಮಣ ಹಣ ತೆಗೆದುಕೊಳ್ಳುವ ಹಾಗಿಲ್ಲ, ಆದ್ದರಿಂದ ಏನು ಮಾಡುವುದು, ಅವನನ್ನೇ ಕೇಳುವ ಎಂದು ವಿಷಯವನ್ನು ಪ್ರಸ್ತಾಪಿಸಿದರು. ಕರ್ನಾಟಕ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟು ಬಿಡಿ, ಕನ್ನಡ ಕೀರ್ತನೆಗಳನ್ನು ಹಾಡುವವರಿಗೆ ಅವರು ಬಹುಮಾನ ಕೊಡಲಿ, ಆಗಬಹುದು. ಹಾಗೆ ಇನ್ನೊಂದು ಮಾತು, ನೀವು ನಾಳೆ ನನಗೇನೋ ಕೊಡುವಿರಲ್ಲವೇ?
1: ಹೌದು.
0: ಏನೆಂದು ಕೇಳಬಹುದೇ? ವೆಂಕಟೇಶಯ್ಯ ಕಣ್ಣು ಸಂಜ್ಞೆ ಮಾಡಲು ಗೋಪಾಲ ಒಳಗಿನಿಂದ ತೋಡವನ್ನು ತಂದು ಲಕ್ಷ್ಮಣನ ಕೈಗಿತ್ತ. ಅದನ್ನು ತಿರುಗಿಸಿ ಮುರುಗಿಸಿ ನೋಡಿದ. ಕೈಗೆ ಹಾಕೆಂದು ಹೇಳಿ ಕೈಗೆ ಹಾಕಿಸಿಕೊಂಡು ವಜ್ರ ಕೆಂಪುಗಳನ್ನು ಥಳಥಳಿಸಿ ನೋಡಿ ಆನಂದಪಟ್ಟ. ಅದನ್ನು ನೋಡಿ ವೆಂಕಟೇಶಯ್ಯ ಗೋಪಾಲನು ತೃಪ್ತಿಪಟ್ಟರು. ತೋಡ ಚೆನ್ನಾಗಿದೆ. ಎಷ್ಟಾಯಿತು ಖರ್ಚು?
1: ಸುಮಾರು 900 ರೂಪಾಯಿಗಳಷ್ಟು.
0: ಇದನ್ನು ನನ್ನ ಹೆಸರಿನಲ್ಲಿ ಶಿಷ್ಯ ಸೇವೆ ಎಂದು ಹೇಳಿ ನಮ್ಮ ಗುರುಗಳಿಗೆ ಕಳುಹಿಸಿಬಿಡಿ. ಇಂತಹ ಸುಂದರ ಪದಾರ್ಥ ಸರಿಯಾದ ಕಡೆ ಸೇರಬೇಕು ಎಂದು ಲಕ್ಷ್ಮಣ ಹೇಳಿಬಿಟ್ಟ. ಇಬ್ಬರು ಸ್ತಬ್ಧರಾಗಿ ಬಿಟ್ಟರು. ಮುಂದೆ ಮಾತನಾಡಿ ಪ್ರಯೋಜನವಿಲ್ಲವೆಂದು ಹಾಗೇ ಆಗಲಿ ಎಂದಂದು ಸುಮ್ಮನಾದರು. ನಗರಸಭೆಯ ಮುಂದೆ ದೊಡ್ಡ ಚಪ್ಪರ ಹಾಕಿ ಸುಂದರವಾಗಿ ಅಲಂಕರಿಸಿದರು. ತಳಿರು ತೋರಣಗಳು, ಬಾಳೆಯ ಕಂಬಗಳು, ವಿದ್ಯುಚ್ಛಕ್ತಿಯ ಸಾಲುದೀಪಗಳು ಚಪ್ಪರ ವಿವಾಹ ಮಂಟಪವನ್ನು ಹೋಲುತ್ತಿತ್ತು. ಒಂದೆಡೆ ನಾಗಸ್ವರದ ಮುನಿರಾಮಯ್ಯನವರ ಜೋಡುವಾಲಗ, ಸುಂದರ ವಾತಾವರಣದಲ್ಲಿ ನಾಗಸ್ವರದ ಮೇಳ ಆನಂದವನ್ನು ಪಸರಿಸಿತ್ತು. ಉತ್ಸವ 6 ಪ್ರಸಿದ್ಧವಾಗಿದ್ದರೂ 4 ಜನ ಸಭಾಂಗಣವನ್ನು ತುಂಬಲಾರಂಭಿಸಿದರು. 100 ಮೋಟಾರುಗಳು ಬಂದು ಸಾಲುಗಟ್ಟಿ ನಿಂತಿದ್ದವು. ನಗರಕ್ಕೆ ನಗರವೇ ಅಲ್ಲಿ ನೆರೆದು ಬಿಟ್ಟಿತ್ತು. ಎಲ್ಲ ವೃತ್ತಿಗಳಲ್ಲಿಯೂ ಮುಂದಾಗಿದ್ದವರು ಸಭೆಯನ್ನು ಅಲಂಕರಿಸಿದರು. ಹೊತ್ತಿಗೆ ಸರಿಯಾಗಿ ವೈಣಿಕ ಶಿಖಾಮಣಿಗಳು ಗಾಯಕ ಶಿಖಾಮಣಿ ಕೃಷ್ಣಪ್ಪನವರೊಂದಿಗೆ ಪ್ರವೇಶಿಸಿದರು. ಅವರ ಜೊತೆಯಲ್ಲಿಯೇ ಲಕ್ಷ್ಮಣರಾಯನು ಸಭಾಮಂದಿರವನ್ನು ಪ್ರವೇಶಿಸಿದ. ಜನತೆಯ ಜಯಘೋಷ ಕಿವುಡು ಮಾಡುವಂತಿತ್ತು. ಪ್ರಾರ್ಥನೆ, ಪ್ರಾಸ್ತಾವಿಕ ಭಾಷಣಗಳಾದ ಮೇಲೆ ಗೋಪಾಲ ಉತ್ಸವದ ಉದ್ದೇಶವನ್ನು ವಿವರಿಸಿ ಲಕ್ಷ್ಮಣರಾಯರು ಕನ್ನಡ ಸಂಗೀತಕ್ಕೂ ಸಾಹಿತ್ಯಕ್ಕೂ ತಮ್ಮ ಗಾನದಿಂದ ಮಾಡಿರುವ ಮತ್ತು ಮಾಡಲಿರುವ ಮಹೋಪಕಾರವನ್ನು ವರ್ಣಿಸಿದ. ಆನಂತರ ಶೇಷಣ್ಣನವರು ತಮ್ಮ ತುಂಬಿದ ಹೃದಯದಿಂದ 4 ಮಾತುಗಳನ್ನಾಡಿದರು. ಅದರಲ್ಲಿ ತಮಗೆ ಲಕ್ಷ್ಮಣರಾಯರ ಪರಿಚಯವಾದ ರೀತಿ ಅವರ ಪ್ರತಿಭೆಗಳನ್ನು ಕುರಿತು ಪ್ರಸ್ತಾಪಿಸಿದರು. ವೆಂಕಟೇಶಯ್ಯ ಕೊಟ್ಟ ತೋಡವನ್ನು ಕೈಯಲ್ಲಿ ಹಿಡಿದುಕೊಂಡು ಲಕ್ಷ್ಮಣರಾಯನಿಗೆ ಅದನ್ನು ತೋರಿಸುತ್ತಾ, ಇಂತಹ ಗೌರವಗಳು ನಿಮಗೆ 1,000 ಬರಲಿ ಎಂದು ಹಾರೈಸುತ್ತೇನೆ. ಇದು ನನ್ನ ಜೀವನದ ಪರಮ ಸುಖದ ದಿನ ಎಂದು ಹೇಳಿ ಮುಗಿಸಿದರು. ಲಕ್ಷ್ಮಣ ಮೆಲ್ಲನೆ ತೋಡವನ್ನು ತೆಗೆದು ಕೈಯಲ್ಲಿ ಹಿಡಿದು ನಿಂತ. ಜನತೆಯ ಕರತಾಡ ನಿಲ್ಲುವವರೆಗೆ ಅವನು ಮಾತನ್ನು ಆರಂಭಿಸುವ ಹಾಗಿರಲಿಲ್ಲ. ಸಭಾಸದರ ಕಡೆಯಿಂದ ಹಾರಗಳು ಬರಲಾರಂಭಿಸಿದವು. ಲಕ್ಷ್ಮಣನ ಕುತ್ತಿಗೆ ಮುಚ್ಚಿಹೋಯಿತು. ಅವನ ಉದ್ದಕ್ಕೂ ಹೂವಿನ ರಾಶಿ ಬಿದ್ದಿತು. ಜಯ ಜಯಕಾರದ ಧ್ವನಿಯಡಗಲು, ನೀವು ನನ್ನನ್ನು ತುಂಬ ಗೌರವಿಸಿದಿರಿ. ನನ್ನ ಯೋಗ್ಯತೆಗೆ ಮೀರಿದ ಗೌರವ, ಪ್ರೇಮ ನನಗೆ ಲಭಿಸಿದೆ. ಗುರುಗಳಾದ ಶೇಷಣ್ಣನವರು ತಮ್ಮ ದಿವ್ಯವಾದ ಮಾತುಗಳಿಂದ ನನ್ನನ್ನು ಋಣಿಯನ್ನಾಗಿ ಮಾಡಿದ್ದಾರೆ. ನಾನು ನಿಜವಾಗಿಯೂ ಇದು ಯಾವುದಕ್ಕೂ ಪಾತ್ರನಲ್ಲ. ಸಂಗೀತ ಕಲಾಭಿಮಾನಿ ದೇವತೆ ನನ್ನ ಆರಾಧ್ಯ ಮೂರ್ತಿ. ಆಕೆಯ ಸೇವೆಯಲ್ಲಿ ಜೀವನದ ಧನ್ಯತೆಯನ್ನು ಪಡೆಯಲು ಹಾರೈಸುತ್ತಿರುವ ಒಬ್ಬ ಬಡ ಭಿಕ್ಷುಕ ನಾನು. ನಾನು ಈವರೆಗೆ ಮತ್ತು ಇವತ್ತು ಏನಾದರೂ ವಿದ್ಯೆಯನ್ನು ತೋರಿದ್ದರೆ ಮತ್ತು ತೋರುವುದಿದ್ದರೆ ಅದರ ಕೀರ್ತಿ ನನ್ನ 3 ಗುರುಗಳಿಗೆ ಸೇರಬೇಕಾದುದು. ಮುಳುಬಾಗಿಲು ಚೆನ್ನಪ್ಪನವರು, ಅನಂತಾಚಾರ್ಯರು ಮತ್ತು ತಂಜಾವೂರು ಕೃಷ್ಣಯ್ಯನವರು. ಚೆನ್ನಪ್ಪನವರ ದರ್ಶನ ಲಾಭ ನನಗೆ ಒಂದೇ ಸಲ ದೊರೆತುದು, ಮತ್ತೆ ದೊರೆಯಲಿಲ್ಲ. ಅನಂತಾಚಾರ್ಯರು ಅನಂತ ಶಾಂತಿಯ ಸುಖದಲ್ಲಿ ಮೈಮರೆತಿದ್ದಾರೆ. ನಮ್ಮ ಪುಣ್ಯವಶಾತ್ ತಂಜಾವೂರು ಕೃಷ್ಣಯ್ಯನವರು ಇನ್ನೂ ಜೀವಂತವಾಗಿದ್ದಾರೆ. ಅವರಿಗೆ ಈ ತೋಡಾದ ಗೌರವ ಸಲ್ಲಬೇಕು. ಇದನ್ನು ನನ್ನ ನಮಸ್ಕಾರಗಳೊಂದಿಗೆ ಅವರಿಗೆ ಕಳುಹಿಸಿಕೊಡಬೇಕೆಂದು ನಾನು ಬೇಡುತ್ತೇನೆ ಎಂದು ತೋಡವನ್ನು ವೆಂಕಟೇಶನ ಕೈಗೆತ್ತು ಬಿಟ್ಟ. ಲಕ್ಷ್ಮಣನ ನಿರ್ಲಿಪ್ತತೆ ಸಭೆಯನ್ನು ಆಶ್ಚರ್ಯಗೊಳಿಸಿತು. ವೇದಿಕೆ ಸಿದ್ಧವಾಗಲು ಪಕ್ಕವಾದ್ಯಗಾರರು ಬಂದು ಕುಳಿತರು. ಲಕ್ಷ್ಮಣರಾಯ ತಂಬೂರಿಯನ್ನು ಶ್ರುತಿ ಮಾಡಿ ಹಾಡುವುದಕ್ಕೆ ಅಧ್ಯಕ್ಷರ ಅಪ್ಪಣೆ ಪಡೆದು ಆರಂಭಿಸಿದ. ಶಂಕರಾಭರಣದಿಂದ ಕಚೇರಿ ಆರಂಭವಾಯಿತು. ಎಲ್ಲ ಸ್ವರಗಳಿಂದ ಕೂಡಿದ ಪೂರ್ಣರಾಗವನ್ನು ಬೇಕಂತಲೇ ಆಯ್ದುಕೊಂಡಿದ್ದ. ಮಡಕೆಯ ಮಾಡುವರೆ ಮಣ್ಣೇ ಮೊದಲು ಎಂಬ ಬಸವಣ್ಣನವರ ವಚನವನ್ನು ಹಾಡಿದ. ಮುಂದೆ ಪುರಂದರದಾಸರ ಹೊಲೆಯ ಹೊರಗಿಹನೆ ಊರೊಳಗಿಲ್ಲವೆ ಎಂಬ ಕೀರ್ತನೆಯನ್ನು ಮುಖಾರಿಯಲ್ಲಿ ಹಾಡಿ, ಕೇದಾರಗೌಳದಲ್ಲಿ ಕನಕದಾಸರ ತಲ್ಲಣಿಸದಿರು ಕಂಡ್ಯ ಎಲೆ ಮನವೆ ಎಂಬ ಕೀರ್ತನೆಯನ್ನು ಹಾಡಿದ. ನಗರಸಭೆಯ ಗಂಟೆ ತನ್ನಷ್ಟಕ್ಕೆ ತಾನು ಮುಂದೆ ಹೋಗುತ್ತಿತ್ತು. ಅದರ ಕಡೆಗೆ ಒಬ್ಬರ ಲಕ್ಷ್ಯವೂ ಇಲ್ಲ. 9 ಗಂಟೆ ಸೂಚಿಸಲು ವಿದ್ಯುತ್ ದೀಪಗಳು ಮಿನುಗಿದವು. ಸಭಾಸದರು ಗಡಿಯಾರಗಳನ್ನು ತಿದ್ದಿಕೊಂಡು ಮತ್ತೆ ಭದ್ರವಾಗಿ ಕುಳಿತರು. ಲಕ್ಷ್ಮಣನಿಗೆ ಮುಗಿಸುವ ಯೋಚನೆ ಇದ್ದ ಹಾಗೆ ಇರಲಿಲ್ಲ. ಸಭಾಸದರು ಮನೆ ಮಠ ಎಲ್ಲವನ್ನೂ ಮರೆತು ಸಂಗೀತದಲ್ಲಿ ಲೀನವಾಗಿ ಬಿಟ್ಟರು. ಸರಸ್ವತಿ ರಾಗದಲ್ಲಿ ಅಕ್ಕ ಮಹಾದೇವಿಯ ತುಂಬಿದುದು ತುಳುಕದು ನೋಡ ಎಂಬ ವಚನವನ್ನು ಹಾಡಿದ. ಹಾಡಿಕೆಯೂ ತುಳುಕದೆ ತುಂಬಿ ಬರುತ್ತಿತ್ತು. ವಚನಗಳ ಹಾಡಿಕೆಯಲ್ಲಿ ತೋರಿ ಬರುತ್ತಿದ್ದ ಶುದ್ಧಭಕ್ತಿಗಳನ್ನು ಕಂಡು, ತಾನು ವೀರಶೈವನಲ್ಲದಿದ್ದರೂ ಈ ವಚನಗಳನ್ನು ಹೇಗೆ ಹೃದಯಂಗಮವಾಗಿ ಹಾಡುತ್ತಾನೆ ಎಂದು ಸಭಾಸದರು ಬೆರಗಾದರು. ಲಕ್ಷ್ಮಣನ ಕಲೆ ಧರ್ಮ ಮತಗಳನ್ನು ಮೀರಿತ್ತು. ತನ್ನ ಔನ್ನತ್ಯದಿಂದ ಅನಂತತೆಯಲ್ಲಿ ಶ್ರೇಷ್ಠ ಸ್ಥಾನವನ್ನು ದೊರಕಿಸಿಕೊಂಡಿತ್ತು. ಪ್ರಗತಿಯ ಆ ಮಟ್ಟದಿಂದ ಪುರಂದರದಾಸರು, ಕನಕದಾಸರು, ಬಸವಣ್ಣನವರು, ಪ್ರಭುದೇವರು, ಮಹಾದೇವಿಯಕ್ಕ ಎಲ್ಲರನ್ನು ಸಮಾನ ದೃಷ್ಟಿ, ಸಮಾನ ಧರ್ಮ, ಸಮಾನ ಭಕ್ತಿ ಗೌರವಗಳಿಂದ ನೋಡಬಹುದೆಂದು ಲಕ್ಷ್ಮಣ ತೋರಿಸಿಕೊಡುತ್ತಿದ್ದ. ಲಕ್ಷ್ಮಣನಿಗೆ ಆವೇಶ ಬಂದಂತಾಗಿತ್ತು. ಬಸವಣ್ಣನವರ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತಿಸರಾಗವ ಹಾಡಯ್ಯ, ಎನ್ನ ಉದರಲೊತ್ತಿ ನಿನ್ನ ಜಯಗಾನವ ಬಾರಿಸು ಕೂಡಲ ಸಂಗಮದೇವ ಎಂಬ ವಚನವಂತೂ ಲಕ್ಷ್ಮಣನ ಮನೋಧರ್ಮವನ್ನೇ ಸೂಚಿಸುತ್ತಿತ್ತು. ಅವನ ಚಿತ್ತಭಿತ್ತಿಯ ಮೇಲೆ ಜಯ ಮೂಡಿಬಿಟ್ಟಿದ್ದಳು. ಒಂದೆಡೆ ಅವನ ಜೀವನದ ತ್ರಿಮೂರ್ತಿಗಳಂತಿದ್ದ ಗುರುಗಳು ನಿಂತು ಹರಸುತ್ತಿದ್ದಂತೆ ಭಾಸವಾಯಿತು. ಜಯ ಅವನಿಗೆ ದರ್ಶನವನ್ನಿತ್ತಿದ್ದುದು ಅಂದೇ. ಆನಂದ ಭೈರವಿ ಮುಗಿಯುವ ಹೊತ್ತಿಗೆ ಲಕ್ಷ್ಮಣನ ಹೃದಯ ಆನಂದದ ಭೈರವಿಯನ್ನು ಹಾಡುತ್ತಿತ್ತು. ಒಮ್ಮೆಲೆ ಲಕ್ಷ್ಮಣನ ಹೃದಯದಲ್ಲಿ ಯಾವುದೋ ಅಪೂರ್ವ ಶಕ್ತಿ ಪ್ರವೇಶಿಸಿದಂತಾಯಿತು. ಆನಂದ ಭೈರವಿ ಮುಗಿಯುವುದೇ ತಡ ನೇರವಾಗಿ ಪೂರ್ವಿ ರಾಗವನ್ನೆತ್ತಿಕೊಂಡ. ಗೋಪಾಲ ಅವಕ್ಕಾದ. ವೆಂಕಟೇಶಯ್ಯನನ್ನು ಯಾರೋ ಹೊಡೆದೆಬ್ಬಿಸಿದಂತಾಯಿತು. ಸುಂದರರಾಯ, ಭೀಮರಾಯರು ತಮ್ಮ ಪೀಠಗಳ ಮುಂದೆ ಜರುಗಿದರು. ಪೂರ್ವಿ ತನ್ನ ಅಮರ ವೈಭವದಲ್ಲಿ ಪ್ರಕಾಶಿಸತೊಡಗಿತು. ಮೊದಲೇ ಗಂಭೀರವಾಗಿದ್ದ ವಾತಾವರಣದಲ್ಲಿ ದೈವಿಕ ಗಂಭೀರತೆಯು, ಶಾಂತಿಯು ಮೂಡಿದವು. ವಾದ್ಯಗಾರರು ಜೊತೆ ನುಡಿಸಲಾರದೆ ಸುಮನಾಗಿ ಬಿಟ್ಟರು. ಲಕ್ಷ್ಮಣನ ಕೈಯಲ್ಲಿದ್ದ ತಂಬೂರಿಯೊಂದು ಮಾತ್ರ ಧೈರ್ಯವಾಗಿ ಶ್ರುತಿಗೊಡುತ್ತಲೇ ಇತ್ತು. ರಾಗ ಮೊದಲನೆಯ ಕಾಲದಿಂದ ಎರಡನೆಯ ಕಾಲವನ್ನು ಮುಟ್ಟಿತು. ಲಕ್ಷ್ಮಣನ ಕಣ್ಣುಗಳಲ್ಲಿ ಧಾರೆ ಧಾರೆಯಾಗಿ ಅಶ್ರುಪ್ರವಾಹ. ಇದೇಕೆ ಪೂರ್ವಿಯನ್ನು ಹಾಡುತ್ತಿದ್ದಾನೆ ಎಂದು ಶಾಂತ ಆಶ್ಚರ್ಯಪಟ್ಟಳು. ಅವಳ ಎದೆ ಒಂದೇ ಸವನೆ ಹೊಡೆದುಕೊಳ್ಳುತ್ತಿತ್ತು. ಸಭಾಸದರು ಕೈಜೋಡಿಸಿದರು. ಸಾಕ್ಷಾತ್ ಸರಸ್ವತಿಯೇ ಎಂದು ನಮ್ಮನ್ನು ಅನುಗ್ರಹಿಸಿದ್ದಾಳೆ ಎಂದು ಭಾವಿಸಿದರು. ರಾಗ ಎರಡನೆಯ ಕಾಲದಿಂದ ಮೂರನೆಯ ಕಾಲಕ್ಕೆ ಹೋಯಿತು. ಲಕ್ಷ್ಮಣನ ಕಣ್ಣುಗಳಲ್ಲಿ ಧಾರೆ, ರಾಗೋಚಿತವಾದ ವೇಗ ಅವನ ಹಾಡಿಕೆಯಲ್ಲಿ ಕಾಣಬರುತ್ತಿದ್ದರೂ ಮನಸ್ಸು ಶಾಂತವಾಗಿತ್ತು. ರಾಗ ಮುಗಿಯುವ ಹೊತ್ತಿಗೆ ತಂಬೂರಿಯ ತಾರಕ ಷಡ್ಜದ ತಂತಿ ಹಾರಿತು. ಅದರ ಝೇಂಕಾರ ಸಭಾಸದರನ್ನು ಎಚ್ಚರಗೊಳಿಸಿತು. ತಂಬೂರಿ ಲಕ್ಷ್ಮಣನ ಕೈಯಿಂದ ಜಾರಿ ನೆಲಕ್ಕುರುಳಿತು. ಲಕ್ಷ್ಮಣನು ಅದರ ಜೊತೆಯಲ್ಲಿಯೇ ನೆಲಕ್ಕುರುಳಿದ. ನಿದ್ರೆಯಿಂದ ಹಣ್ಣಾದ ಮಗು ತಾಯಿಯ ತೊಡೆಯ ಮೇಲೊರಗುವಂತೆ. ಜಯ ಎಂಬ ಎರಡೇ ಅಕ್ಷರ ಎಲ್ಲರ ಕಿವಿಯನ್ನೂ ಮುಟ್ಟಿತು. ಅದೇ ಮಂಗಳ ಕಚೇರಿ ಕೊನೆಗೊಂಡಿತು. ಗಾಯಕ ಸಂಧ್ಯಾರಾಗದಲ್ಲಿ ತನ್ನ ಆತ್ಮ ಪ್ರಣತಿಯನ್ನು ತೇಲಿಬಿಟ್ಟಿದ್ದ. ಮುಂದೆ ಬರಲಿದ್ದ ಗಾಢಾಂಧಕಾರಕ್ಕೆ ಆ ಪ್ರಣತಿಯ ತೇಜಸ್ಸೇ ಬೆಳಕು. ತನ್ನ ಜೀವನದ ಸಂಧ್ಯಾರಾಗವನ್ನು ಹಾಡಿ ಮುಗಿಸಿದ. ಮರುಕ್ಷಣವೇ ಉದಯರಾಗದ ಕರೆ. ಸಂಧ್ಯಾರಾಗ ಎಲ್ಲರ ಕಿವಿಗೂ ಬಿತ್ತು. ಆದರೆ ಉದಯರಾಗ ಕೇಳಿ ಬಂದುದು ಲಕ್ಷ್ಮಣ ಒಬ್ಬನಿಗೆ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ನಾನು ಡಾಕ್ಟರ್ ಗುರುರಾಜ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.

ಮಗ, ನಿನ್ನೆ ನಾನು ನನ್ನ ಸೋದರರಿನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನ ಬಿಡಿ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 하고 깔깔깔하다 지지는 모험 이거다 마트별로 느낄다
1: ನನ್ನ ಪ್ರಕಾರ ನಾನು ಮೊದಲು ಓದಿದಂಥ ಒಂದು ಕಾದಂಬರಿ ಹೆಣ್ಮಕ್ಕಳದಂದ್ರೆ ಅನುಪಮ ನಿರಂಜನ್ ಅವ್ರದ್ದು ನಾನು ಇನ್ನೂ ಹೈಸ್ಕೂಲ್ನಾಗಿದ್ದೆ ಅವಾಗ ಆ ಹೃದಯ ವಲ್ಲಭ ಅಂತ ಒಂದು ಕರ್ಮ ಇರೋದ್ರೊಳಗೆ ಅದು ಇದು ಬರ್ತಿತ್ತು ಅದ್ರ ಸಲುವಾಗಿ ನಾನು ಕಾಯ್ತಿದ್ದೆ ಅವಾಗ ನನಗೆ ನಮ್ಮ ಕಡೆ ಸರ್ನೇಮ್ ಇರ್ತವ್ರಿ ಮನು ಬಳಿಗಾರ್ ಸಿದ್ದನಗೌಡ ಪಟೇಲ್ ಈ ಥರ ನಮ್ಮಲ್ಲಿ ಇದೇನಿದು ಅನುಪಮ ಹೆಣ್ಮಗಳು ನಿರಂಜನ ಇದ್ರಿಗೆ ಹೆಸರು ಹೆಂಗೈತಿ ಇದು ಅಂತಿದ್ನೆ ಭೈರಪ್ಪರದು ವಂಶವೃಕ್ಷ ಮೊದಲು ಓದಕ್ಕೆ ಶುರು ಮಾಡಿದ್ರೆ ಭೈರಪ್ಪನ ಹೆಸರು ನಮ್ಮಲ್ಲಿ ಭಾಳ ಕಡಿಮೆ ಅಂದರೆ ಸಾಹಿತ್ಯದೊಡನೆ ಹೆಸರುಗಳು ಕೂಡ ಬಹಳ ಕುತೂಹಲಕಾರಿಯಾಗಿದ್ದು ನಮಗೆ ಆ ವಯಸ್ಸಿನಲ್ಲಿ. ಅವಾಗ ನಿರಂಜನ ಅಂದ್ರೆ ಅವ್ರ ಗಂಡನ ಹೆಸರು ಇರ್ತೈತಿ, ಹಂಗಾರೆ ನಿರಂಜನ ಯಾರು? ಶುರುವಾತ ನನ್ನ ಹುಡುಕಾಟ. ಹಂಗೆ ಹುಡುಕಾಟ ಮಾಡಿದೆ ಗೊತ್ತಾಯ್ತು, ಇವು ಇವರು ಬಹಳ ದೊಡ್ಡ ಬರಹಗಾರರು, ಹೋರಾಟಗಾರರು, ಅವ್ರಿಗೆ ಮೈಯಾಗ ಅರಂಗಿಲ್ಲ ಅಂತ ನನಗೆ ಪಾರ್ಶ್ವವಾಗಿ ಆಗೈತೆ ಅಂತಾರೆ. ಅವಾಗ ನಮ್ಗೆ ಗೊತ್ತಿದ್ದಿಲ್ಲ, ಆಮೇಲೆ ಗೊತ್ತಾಯ್ತು ಅವ್ರಿಗೆ ಮೈಯಾಗ ಅರಂಗಿಲ್ಲ ಅಂತ ಆದರೂ ಬರೀತಾರಂತ. ಅಂದ್ರೆ ನಾವು ಬರವಣಿಗೆಯನ್ನು ಯಾವ ಕಾಲಕ್ಕೆ ನಿಲ್ಲಿಸಬಾರ್ದು ಅನ್ನೋಂಥ ಒಂದು ಸಂದೇಶ ನನಗೆ ಅವಾಗ ಸಿಕ್ತು. ಅನುಪಮ ನಿರಂಜನವರ ಮೂಲಕ ನಿರಂಜನವರ ಪರಿಚಯ ಆಗಿ ಅವರ ಒಂದು ಇಡೀ ವಿಶ್ವ ಸ್ವರೂಪಿಯಾದಂಥ ಅವರ ವಿದ್ವತ್ತಿನ ದರ್ಶನ ನನಗಾಯಿತು. ಅಂತ ಒಬ್ಬ ಮಹಾನ್ ಹೋರಾಟಗಾರ, ಬರಹಗಾರ, ಜೀವಿ, ಮುಖ್ಯವಾಗಿ ಬದುಕಿ ತೋರಿಸಿದಂಥವರು, ಬದುಕು ಮತ್ತು ಬರಹದ ನಡುವಿನ ಕಂದಕವನ್ನು ಮುಚ್ಚಿ ಹಾಕಿ ನಡೆದು ತೋರಿಸುವಂಥ ಮಾದರಿಯ ವ್ಯಕ್ತಿಯವರು ಅಂತ ಗೊತ್ತಾಗಿ ನನಗೆ. ಅವರ ಸಾಹಿತ್ಯವನ್ನು ಸ್ವಲ್ಪ ಸ್ವಲ್ಪ ಓದಿದೆ. ಈಗ ಅವರು ನಮ್ಮ ಪ್ರೊಫೆಸರ್ ಧರ್ಮ ಅವರು ಕೇಳಿದರು, ನೀವು ಅವರ ಚಿರಸ್ಮರಣೆ ಕಾದಂಬರಿ ಓದಿ, ಅದನ್ನು ನಾವು ಓದಿಲ್ಲ, ಬೇರೆ ಓದಿದ್ದೀನಿ, ಮೃತ್ಯುಂಜಯ ಓದಿನಿ. ಆದರೆ ಚಿರಸ್ಮರಣೆ ಬಗ್ಗೆ ತಾವು ಹೇಳ್ತಾ ಮಲಯಾಳಂದವರ ಭಾಷಾ ಪ್ರೇಮದ ಬಗ್ಗೆ ಇದೆಲ್ಲ ಹೇಳಿದ್ರಿ. ಅಲ್ಲಿ ಇದ್ದಿದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಮಹತ್ವ ಬರ್ತಿತ್ತು ನಮ್ಮ ನಿರಂಜನ ಅವರಿಗೆ ಅಂತ ಹೇಳಿದ್ರೆ ನಿಜ. ಇಲ್ಲಿ ಬಂದ ಕೂಡಲೇ ಸಿದ್ದನಗೌಡರು, ಮೋಹನ್ ಅವರು ನಾವು ಕೂಡ ಬಂದ್ವಿ. ಅವಾಗನೇ ಮಾತಾಡ್ತಾ ಇದ್ವಿ ನಾವು, ಕರ್ನಾಟಕ ಸರ್ಕಾರ ಬಹಳ ಜನರ ಹೆಸರಲ್ಲಿ ಟ್ರಸ್ಟ್ ಮಾಡಿದೆ, ನಿರಂಜನರ ಹೆಸರಲ್ಲಿ ಮಾಡಲಿಲ್ಲ. ಕನಕರು ಅವರಿದೆ, ಈ ಪ್ರಗತಿಶೀಲರ ಬಗ್ಗೆನೇ ಹೇಳೋದಾದರೆ, ಈಗ ಅದ್ರ ಬಗ್ಗೆ ಎಲ್ಲ ಅವ್ರು ಹೇಳಿದ್ರಿಂದ ಬಹಳ ಅವಶ್ಯ ಅನಿಸಿದಂಥ ಅಂಶಗಳನ್ನು ಸರ್ಕಾರದ ಜೊತೆಗೆ ನಾನು ಬಹಳ 40 ವರ್ಷ ಕೆಲಸ ಮಾಡಿದ್ರಿಂದ ಅವು ಬಹಳ ಮುಖ್ಯ ಆಗ್ತವೆ ಇದರಲ್ಲಿ. ಈಗ ಕಂಪ್ಯೂಟರ್ದು ಹೇಳುವಾಗ ಸೋಮೇಶ್ವರ ಅಮೃತ ಸರ್ ಮಗ ಅನ್ರಿ ನೀವು, ಹಾಂ ಅವ್ರಿಗೆ ಹೇಳಿದ್ದೆ ನೀವು ಈಗ ಕನ್ನಡದ ಕಾಲುಗಳು ನೀವು ಅಂತ ಅಂದ್ರೆ ಅದು ಇರಲಿಲ್ಲ ಅಂದ್ರೆ ಕಂಪ್ಯೂಟರ್ ನಾವು ನಡೀಲಿಕ್ಕೆ ಆಗೋದಿಲ್ಲ, ಓಡಕ್ಕಂತೂ ಆಗೋದೇ ಇಲ್ಲ. ಹಂಗೆ ಅವಾಗಿನ ಕಾಲಕ್ಕೆ ಅವರು ಅವ್ರದ್ದೊಂದು ಸಾಹಿತ್ಯದ ಬಗ್ಗೆ ಚರ್ಚೆ ಆಗಬೇಕಂದ್ರೆ, ಅವರ ಜೀವನವನ್ನು ನಾವು ತಿಳಿದುಕೊಳ್ಬೇಕು ಅಂತಂದ್ರೆ, ಅವ್ರ ಬಗ್ಗೆ ನಾವು ಪ್ರಚಾರ ಮಾಡಬೇಕಂದ್ರೆ ಅವ್ರ ವಿಚಾರಗಳನ್ನು ಟ್ರಸ್ಟ್ ಆಗೋದು ಬಹಳ ಮುಖ್ಯ. ನನ್ನ ಅವಧಿಯೊಳಗೆ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಒಳಗೆ ನಾನು ಅಂದು ಹೇಳ್ಕೊಂತೀನಿ ಅಂತ ದಯವಿಟ್ಟು ಯಾರು ತಿಳ್ಕೋಬಾರ್ದು. ಇಲ್ಲಿ ಬಹಳ ರೆಲೆವೆಂಟ್ ಅಂತ ತಿಳ್ಕೊಂಡು ಅದನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಷ್ಟೇ. ನನಗಿಂತ ಹೆಚ್ಚಿಗೆ ಕೆಲಸ ಮಾಡಿದವರು ಬಹಳ ಜನ ಇರ್ತಾರೆ, ಆ ಪ್ರಜ್ಞೆ ನನಗಿದೆ. 24 ಇವತ್ತು ಟ್ರಸ್ಟ್ಗಳದು ಸರ್ಕಾರದ ವತಿಯಿಂದ, ಅದರಾಗ 11-12 ನಾನು ಆಯುಕ್ತ ಮತ್ತು ನಿರ್ದೇಶಕ ಇದ್ದಾಗ ಮಾಡಿದ್ವು ಅದವು. ಕನ್ನಡ ಸಂಸ್ಕೃತಿ ಇಲಾಖೆ ಜನರಲ್ ಅವ್ರ ಕಾಲದಿಂದ ನಡೆದು ಬಂದೈತಿ 75 ವರ್ಷ ಅನ್ನೋನು. ಈಗ ಅದಕ್ಕೆ ಹೆಚ್ಚು ಕಡಿಮೆ ಅವಾಗಲಿಂದ ಇದ್ದಿದ್ರು ಅರ್ಧ ನಾವಿದ್ದಾಗ ಆಗೈತಿ. ಬಹುಶಃ ಅವಾಗ ಈ ಶತಮಾನೋತ್ಸವ ಬರಲಿಲ್ಲ, ನಾ ಇದ್ದಾಗ ಬಂದಿದ್ರೆ ಖಂಡಿತವಾಗಿ ಅವ್ರು ಮಾಡಬಹುದಾಗಿತ್ತು. ಈಗ ನಾನು ಸರ್ಕಾರಕ್ಕೆ ಈ ಮೂಲಕ ಇಲ್ಲಿ ನಾನು ಕೇಳ್ಕೊಳ್ಳೋದೇನಂದ್ರೆ, ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದ್ರೆ, ಇವತ್ತಿನ ಮುಖ್ಯ ಅಂಶ ಇದು ಈ ಒಂದು ಸೆಮಿನಾರ್ದ ಒಂದು ಅಂದ್ರೆ ಸಾಹಿತ್ಯವನ್ನು ಬಿಟ್ಟು ಹೊರಗಡೆ ಅಂದ್ರೆ ನಿರಂಜನವರ ಹೆಸರಲ್ಲೇ ಒಂದು ಟ್ರಸ್ಟ್ ಆಗಲಿ ಸರ್ಕಾರದಲ್ಲಿ, ಹಾಗೂ ಅವರ ಸಮಗ್ರ ಸಾಹಿತ್ಯವನ್ನ ಕನ್ನಡ ಸಂಸ್ಕೃತಿ ಇಲಾಖೆ ಹೊರತರುವಂತಾಗಲಿ ತಕ್ಷಣ. ಇವು ಎರಡು ಈ ಸಮ್ಮೇಳನದ ನಿರ್ಣಯಗಳು ಅಂತ ಹೇಳಿ ನೀವು ಮಾಡಿ ಸರ್ಕಾರಕ್ಕೆ ಬರೀಬೇಕು. ಮಾನ್ಯ ಕುಲಪತಿಗಳು, ನಿಮ್ಗೆ ಬಹಳ ಅಭಿರುಚಿ ಐತಿ ಅಲ್ರಿ. ರಾಜ್ಯಶಾಸ್ತ್ರದ ವಿದ್ಯಾರ್ಥಿ ಒಬ್ಬ ಎಮ್ಮೆದವ ಬಂದು ಕನ್ನಡಕ್ಕೆ ಕುಂದಿರ್ತಾನ ಅಂತ ಹೇಳಿದ್ರೆ ನಗಪೋಡ್ರೆ, ನೀವು ಹೇಳಿ ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ನಿಜವಾದ ಸಾಹಿತ್ಯದ ಪ್ರೀತಿ ಅವ್ರಿಗೆ ಐತಿ, ಆದ್ರಿಂದ ಆ ಪ್ರೀತಿ ಅವರು ಇದ್ದಿದ್ದು ಈಗಾಗಲೇ ಒತ್ತಡ ಅವ್ರು ಹೇಳಿ ಹೇರಿದ್ದಾರೆ ಮಾತಿನ ಮೂಲಕ, ಅದು ಸರ್ಕಾರಕ್ಕೆ ತಲುಪಲಿ ಅಂತ ಹೇಳಿ ನಾನು ಈ ಹೊತ್ತಿನಲ್ಲಿ ಹೇಳ್ತೇನೆ. ಇನ್ನ ಇಡೀ ಪರಂಪರೆಯ ಬಗ್ಗೆ ನಾವು ಮಾತನಾಡುವಾಗ ಇದೇ ಭಾಗದ ಕಾರಂತರು ನಾವು ಮರೆಯಕ್ಕಾಗೋದಲ್ಲ. ಎಷ್ಟೊಂದು ಕ್ರಾಂತಿಕಾರಿ ವಿಚಾರದವರು ಅವರು ಕಾರಂತರು. ಅವರು ಕೂಡ ಇವ್ರಿಗಿಂತ ಒಂದು 22 ವರ್ಷ ಮೊದಲು, ಅವರು ಇವರು 1924, ಕಾರಂತರು 1902, ಕುವೆಂಪು 1904. ಅಂದ್ರೆ ಒಂದು 20-25 ವರ್ಷ ಮೊದಲಿಂದ ಜನ ಏನಾದ್ರಲ್ಲ ಕುವೆಂಪು ಕಾರಂತ ಕಾರಂತರದು ನೀವು ಪ್ರಗತಿಶೀಲರಿಂದ ತೋಳಿಕ್ಕಿಲ್ಲ. ಆದ್ರೆ ಅವ್ರ ಸಾಹಿತ್ಯದಲ್ಲಿ ಪ್ರಗತಿಶೀಲ ವಿಚಾರಗಳು ಎಷ್ಟದವು ಬದುಕಿನಲ್ಲಿ ಅವರು ಅದನ್ನು ಮಾಡಿ ನಡೆದು ತೋರಿಸ್ಯಾರ ಅವರು ಕಾರಂತರು ಕೂಡ. ನಾನು ಒಂದು ಕಡೆ ಅವ್ರನ್ನ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಕರೆಸಿದ್ದೆ ಈಗ 38 ವರ್ಷದಿಂದ. ನಾನು ಸಣ್ಣ ಹುಡುಗ ಅವಾಗ ಅವ್ರದ್ದು ಅವಾಗ ಅಷ್ಟು ಚಿಡ್ದು ಬಿಟ್ಟಿತ್ತು ನನಗೆ. ನಮ್ಮ ಮನೆಯಾಗ ಎರಡು ದಿವಸ ಇಟ್ಟುಕೊಂಡಿದ್ದೆ. ಅವಾಗ ಗೊತ್ತಾಗ್ತದೆ ನನಗೆ ಅವರು ನಡೆ ನುಡಿ ಬೇರೆ ಇಲ್ಲ ಇಲ್ಲ. ಕಾರಂತರು ಕೂಡ ಹಂಗೇನೆ, ಅವರು ಇದೇ ಭಾಗದವರು. ಅಂದ್ರೆ ಈ ಭಾಗಕ್ಕೆ ನಿರಂಜನ ತರಬೇಕಂದಿರ್ತಾವು. ಬಹುಶಃ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ನೋಡ್ತಾವ ಹಂಗೆ ಅಂದಿರ್ಬೋದು. ಆದ್ರೆ ದಕ್ಷಿಣ ಕನ್ನಡ ಸ್ವಾತಂತ್ರ್ಯ ಹೋರಾಟದಲ್ಲಿ, ಏಕೀಕರಣದಲ್ಲಿ, ಸಮಾನತೆಯ ಸಂದೇಶ ಸಾರುವಲ್ಲಿ ಯಾವುದರಲ್ಲಿ ಎಂದು ಹಿಂದುಳಿದಿಲ್ಲ, ಅದು ತಮ್ಗೆ ಗೊತ್ತಿದೆ. ಬಟ್ ನಿಮ್ಮ ನೀವು ಹೇಳ್ಕೋಬಾರ್ದು ಅಂತ ನೀವು ಹಂಗೆ ಅಂದಿರ್ಬೇಕು ನನಗನ್ನಿಸ್ತದೆ. ಕಾಸರಗೋಡಿಂದೇ ಹೇಳೋದಾದರೆ ನಮ್ಮ ಅನೇಕ ಸಾಹಿತಿಗಳು, ಕಲಾವಿದರು ಬೇರೆ ರಾಜ್ಯದಲ್ಲಿ, ವಿಶೇಷವಾಗಿ ತಮಿಳುನಾಡಿನಲ್ಲಿ, ಇನ್ನು ಕಾಸರಗೋಡು ಬಿಡ್ರಿ ಮಲಯಾಳಂ, ತಮಿಳುನಾಡಿನಲ್ಲಿ ನಮ್ಮ ಸಾಹಿತಿಗಳು, ನಮ್ಮ ಕಲಾವಿದರೇ ಇದ್ದಿದ್ದಾಗಿದೆ. ಇನ್ನೂ ಹೆಚ್ಚು ಹೆಚ್ಚು ಪದ್ಮಭೂಷಣಗಳು, ಪದ್ಮವಿಭೂಷಣಗಳು ನಮಗೆ ಬರ್ತಾ ಇದ್ವು. ಅಂತಹ ಶ್ರೇಷ್ಠ ಸಾಹಿತ್ಯ ರತ್ನಗಳಲ್ಲಿ ನಿರಂಜನವರು ಕೂಡ ಒಬ್ರು. ಪರವಾಗಿಲ್ಲ, ಲೇಟ್ ಆಗಿ ಈಗ ಜನ್ಮ ಶತಮಾನೋತ್ಸವನ ಎರಡು ವರ್ಷ ಪರವಾಗಿ ಆಚರಿಸ್ತಾ ಇದ್ದೀವಿ. ಅವರ ಇನ್ನಿತರ ಕಾರ್ಯ ಆದಷ್ಟು ಬೇಗ ನಡೀಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಂತೀನಿ. ಇನ್ನ ಈ ವೇದಿಕೆ ಹೆಸರು ಡಾಕ್ಟರ್ ವಿವೇಕ್ ರೈ ಅವ್ರದ್ದು ಇಟ್ಟಿದ್ರಿ, ಬಹಳ ಖುಷಿ ಆಯ್ತು ನನಗೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಬರುವಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಎಲ್ಲ ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಸಹಾಯ ಮಾಡ್ಯಾರ. ನನಗಂತೂ ಕೆಟ್ಟ ಅನುಭವ ಆಗೇ ಇಲ್ಲ ಯಾವ ಸರ್ಕಾರದ ಕೂಡ. ಬಿಜೆಪಿ, ಕಾಂಗ್ರೆಸ್, JDS ಮೂರು ಪಕ್ಷದಾಗ ಇದ್ದೆ. ಕನ್ನಡದ ಕೆಲಸ ಬಂದಾಗ ಯಾವ ಮುಖ್ಯಮಂತ್ರಿ, ಯಾವ ಮಂತ್ರಿ ಅಡ್ಡ ಹಾಕಿಲ್ಲ. ಸುಮ್ಸುಮ್ಮನೆ ಕೆಲಸ ಮಾಡಲಿಲ್ಲವರು ಪುಣ್ಯಾಕ್ ಬರಲಿಲ್ಲ ರಾಟ ಸೊಟ್ಟೈತೆ ಅಂತಾರಲ್ಲ, ಆ ಥರ ಮಾತಾಡ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆವಾಗ ನಾವು ಯೋಜನೆಯನ್ನು ಮಾಡಿಕೊಟ್ಟಾಗ ಕ್ರಿಯಾ ಯೋಜನೆ ಮಾಡಿಸಿದ್ವಿ. 12 ವಿಶ್ವವಿದ್ಯಾಲಯಗಳಿಗೆ 1,00,000 ಅಂತ ಮಂಜೂರು ಮಾಡಿಸಿದ್ವಿ. ಮಂಜೂರು ಮಾಡಿಸುವಾಗ ಕ್ರಿಯಾ ಯೋಜನೆ ಮಾಡಬೇಕಲ್ಲ. ಭಾಳ ಮಂದಿ ಬರೀ ನಮಗೆ ಆ ಕಟ್ಟಡ ಕಟ್ಟ್ರಿ, ನಮಗೆ ಇಷ್ಟು ಕಂಪ್ಯೂಟರ್ ಬೇಕು, ಎಲ್ಲರೂ ಅದ್ರ ಬಗ್ಗೆ ಭೌತಿಕ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ರು. 11 ಕುಲಪತಿಗಳ ಸಭೆ ಕರೆದಿದ್ದೆ, ನನ್ನ ಅಧ್ಯಕ್ಷತೆ ಒಳಗೆ ಎಲ್ಲರೂ ಬಂದಿದ್ರು. ಗ್ರಾಂಟ್ ಕೊಡ್ತೀವಿ ಅಂದ್ರೆ ಪ್ರೊಫೆಸರ್ ಜವರೇಗೌಡರು ಹೇಳಿದ್ರು, ನಮ್ಗೆ 5,00,000 ತರಕ್ ಹಾಕಿದ್ದಲ್ರಿ ಮನು, ನೀವೇನು 1,00,000 ಕೊಡಕತ್ತಿರಲಿ, ಇದು ಅವ್ರು ಸದುಪಯೋಗಕ್ಕೆ ಮಾಡ್ಕೊಂತಾರ ಅಂತ. ಸರ್ ನೀವು ಇನ್ನೂ ಅದಿರಿ, ಮಾರ್ಗದರ್ಶನ ಮಾಡ್ರಿ ಅಂತ ಹೇಳಿದ್ದೆ. MM ಕಲಬುರ್ಗಿ ಅವರು ಅದನ್ನೇ ಹೇಳಿದ್ರು ಮಾತು. ಆದ್ರೆ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಂತ ವಿಶ್ವವಿದ್ಯಾಲಯಗಳಲ್ಲಿ ಪ್ರೊಫೆಸರ್ ಧರ್ಮ ಅವರೇ, ನಿಮ್ಮ ವಿಶ್ವವಿದ್ಯಾಲಯ ಕೂಡ ಇದೆ, ಅದನ್ನ ಬಹಳ ಹೆಮ್ಮೆ ಮತ್ತು ಹರ್ಷದಿಂದ ಹೇಳ್ತೇನೆ. ಆವಾಗ ಪ್ರೊಫೆಸರ್ ಬಿ.ಎ. ವಿವೇಕ್ ರೈ ಅವರು ಆ ಸಭೆಗೆ ಬಂದಿದ್ರು. ನಾನು ನನ್ನ ಶಿಕ್ಷೆ ಬಿಟ್ಟು ಇಕ್ಕಿದೆ ಸರದು, ಸರ್ ಇಲ್ಲಿ ಕ್ರಿಯಾ ಯೋಜನೆ ಮಾಡುವಂತ ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದ್ದು ನಾನು. ಆದ್ರೆ ನನಗನ್ಸುತ್ತೆ ನನಗಿಂತ ಹೆಚ್ಚು ಯೋಗ್ಯತೆ ಉಳ್ಳವರು ಪ್ರೊಫೆಸರ್ ಬಿ.ಎ. ವಿವೇಕ್ ರೈ ಅವರು ಅಂತ ಅನಿಸ್ತದೆ. ತಾವು ಅಧ್ಯಕ್ಷತೆಯನ್ನ ಮಾಡಿ ಈ ಸಭೆಯನ್ನ ನಡೆಸಿಕೊಡ್ರಿ, ನಾನು ಅದನ್ನು ಸರ್ಕಾರಕ್ಕೆ ಕಳಿಸಿಕೊಟ್ಟು ಅನುಮೋದನೆ ಮಾಡಿಸ್ತೇನೆ ಅಂತ ಹೇಳಿ ನಾ ಪತ್ರಿಕೆಯನ್ನು ಕೊಟ್ಕೊಂಡು ಅವ್ರ ಅಧ್ಯಕ್ಷತೆಯಲ್ಲಿ ಮಾಡೀನಿ. ಇವತ್ತೇನು ಎಲ್ಲ ಯೋಜನೆಗಳು ನಡೆದವಲ್ಲ, ಒಟ್ಟು 22 ಯೋಜನೆ ಅವತ್ತಿನ ಕಾಲಕ್ಕೆ 17 ಹಿಂದೆ ಅಂಥ ಒಂದು ಯೋಜನೆಯನ್ನು ಮಾಡಿಕೊಟ್ಟಂಥ ಬಹಳ ನಮ್ಮ ಹಿರಿಯ ವಿದ್ವಾಂಸರು ಪ್ರೊಫೆಸರ್ ವಿವೇಕ್ ರೈ ಅವರು, ಅವ್ರನ್ನ ಕೂಡ ನಾನು ಇಲ್ಲಿ ನೆನೆಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನ್ನಡ ಉಳಿದಿದ್ದೇ ಇಂಥವರಿಂದ, ಇಂಥ ಪ್ರೊಫೆಸರ್ಗಳ ಕಡೆಯಿಂದ, ಇಂಥ ಆಸಕ್ತ ವಿದ್ಯಾರ್ಥಿಗಳ ಕಡೆಯಿಂದ. ಇನ್ನು 50 ಕನ್ನಡ ಇರ್ತದೆ ಇಲ್ರಿ ಸಂಶಯ ಅಂದ್ರೆ ಈಗ ಸಿದ್ದನಗೌಡರು ಬರೋಣ ಹೇಳಿದ್ರು. ಬಟ್ ನನಗೆ ಗೌಡ್ರ ಅದು ನಿಜ, ನೀವು ಹೇಳೋದು ಹೊಡೆದು ಬೀಳ್ತದೆ ಕನ್ನಡಕ್ಕೆ. ಆದ್ರೆ ಕನ್ನಡ ಅವಿನಾಶಿ ಭಾಷೆಯಾಗಿ ಉಳಿಲಿಕ್ಕೆ ಸಾಧ್ಯ ಇದೆ. ಕಷ್ಟ ಏನು ಮೇಡಮ್, ನೀವು ಅಲ್ಲೇ ಪಡಸಾಲಿ ಒಳಗೆ ಅಡುಗೆ ಮನೆಯೊಳಗೆ ನಿಮ್ಮ ಅಕ್ಕಂಗಿರಗೆಲ್ಲ ಬರಕ್ಕೆ ಹೇಳ್ಬೇಕು. ಈಗ ನಾವು ಅಡುಗೆ ಮನೆಗೆ ಹೋಗಿವಿ, ಪಡಸಾಲಿ ಹೋಗಿವಿ, ಅದು ಬೇರೆ ಪ್ರಶ್ನೆ. ಅಂದ್ರೆ ನಮ್ಮ ಮಕ್ಕಳಲ್ಲಿ ಮಾತಾಡುವಂಗಾಗ್ಲಿ, ಅದು ಉಳಿದೇ ಉಳಿತದೆ ನಮ್ಮ ಜಾನಪದದಿಂದಾಗಿ. ನಮ್ಮ ಪಂಪ, ರನ್ನ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇವೆಲ್ಲ ಅದಾವಲ್ಲ ನಮ್ಮಲ್ಲೇ, ಅವರೆಲ್ಲರಿಂದಾಗಿ. ಆಧುನಿಕರಲ್ಲಿ ಕುವೆಂಪು, ಕಾರಂತ, ಬೇಂದ್ರೆ ಇಂಥವರೆಲ್ಲ ಅದಾರ, ಭೈರಪ್ಪ ಇವರೆಲ್ಲ ಇಂಥವ್ರು ಇರೋದ್ರಿಂದ ಕನ್ನಡಕ್ಕೆ ಅಷ್ಟು ಧಕ್ಕೆ ಆಗೋದಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಸಮಾನತೆಯ ಸಂದೇಶ ನಮ್ಮ ದೇಶದ ಮುಖ್ಯ ತತ್ವ ಅದು. ಯಾರೇನ ಇರಲಿ ಅಲ್ರಿ, ವೇದ ಕಾಲದೊಳಗೆ ಹೇಳ್ಯಾರಲ್ಲ, ಸರ್ವೇ ಜನ ಸುಖಿನೋ ಭವಂತು ವಸುಧೈವ ಕುಟುಂಬಕಂ. ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಹೊಸ ವಿಚಾರಗಳಲ್ಲ, ಅನುಷ್ಠಾನ ಮಾಡುವಲ್ಲಿ ಕೆಲವೊಂದು ಹೆಚ್ಚು ಕಡಿಮೆ ಆಗಿರ್ತವು. ನನ್ನ ಸ್ಪಷ್ಟ ನಿಲುವು ನಂದು, ನಾನೇ ಹೇಳ್ತೀನಿ, ನಮ್ಮ ದೇಶದೊಳಗೆ ಆ ತತ್ವಗಳು ಅಡಕಾಗಿಬಿಟ್ಟವು. ನಮ್ಮ ನರನಾಡಿಗಳಲ್ಲಿ ಬಂದ್ಬಿಟ್ಟಿದೆ ಸಮಾನತೆ, ಮಾನವೀಯತೆ ನಮ್ಗೆ ಯಾರು ಕಲಿಸಿಕೊಡ್ಬೇಕಾಗಿಲ್ಲ. ಆದ್ರೆ ಕಾಲಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತವು. ಅನುಷ್ಠಾನ ಮಾಡುವಾಗ ಒಬ್ರು ಮುಂದೆ ಹೋಗ್ತಾರ, ಒಬ್ರು ಹಿಂದೆ ಉಳಿತಾರ. ಅದನ್ನ ದ್ವೇಷಕ್ಕಾಗಿ ನಾವು ಉಪಯೋಗ ಮಾಡಬಾರದು ಅಂತ ಹೇಳಿ ನಾನು ಸ್ಪಷ್ಟ ನನ್ನ ನಿಲುವು. ಬೇರೆಯವರು ಏನಾದ್ರೂ ಅನ್ಬೋದು, ಇದಕ್ಕೆ ಅದು ಯಾವ ಬಣ್ಣ ಹಚ್ಚುವ ಅವಶ್ಯಕತೆ ಇಲ್ಲ. ಇದಕ್ಕೆ ಪ್ರತ್ಯೇಕ ಚರ್ಚೆ ಮಾಡೋದಾದ್ರೂ ಕೂಡ ನಾನು ತಯಾರಿರ್ತೇನೆ. ಆದ್ದರಿಂದ ಇವು ನಮ್ಮ ದೇಶದ ವಿಚಾರಗಳು, ಕರ್ನಾಟಕದ ವಿಚಾರಗಳು, ನಮ್ಮ ಸಾಹಿತ್ಯ, ನಮ್ಮ ಕಲೆ, ನಮ್ಮ ಪರಂಪರೆ, ಒಟ್ಟಾರೆಯಾಗಿ ಇದನ್ನೇ, ಅದು ವಚನ ಸಾಹಿತ್ಯ, ದಾಸ ಸಾಹಿತ್ಯ ಯಾವುದೇ ಇರಲಿ, ಕವಿರಾಜ ಮಾರ್ಗ. ನೀವು ಯಾರನ್ನೇ ಕವಿಗಳನ್ನ ತೋರಿ, ಯಾರು ಕವನ ಬರೆದು ಜೈಲಿಗೆ ಹೋದರು ಅನೇಕ ಜನ ಸ್ವಾತಂತ್ರ್ಯದ ಹೊತ್ತಿನಲ್ಲಿ, ಅದು ಸಮಾನತೆಯ ಒಂದು ಕೂಗ. ಅದು ಸ್ವಾತಂತ್ರ್ಯ ಬರಲಿಲ್ಲ ಅಂದ್ರೆ ಸಮಾನತೆ ಇಲ್ಲಿರ್ತದೆ. ಆದ್ದರಿಂದ ಏಕೀಕರಣದೊಳಗೆ ಕಾರ್ನಾಡ ಸದಾಶಿವರಾವ್ ದೇಶದ ಕಾರ್ನಾಡ ಸದಾಶಿವರಾವ್ ಅಂತ ಓದ್ತಿದ್ವಿ ನಾವು. ಹಂಗೆ ಅನೇಕರನ್ನು ಕೊಟ್ಟಂಥ ಈ ನಾಡು, ಈ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟೇ ಅಂತಲ್ಲ, ನಮ್ಮ ಇಡೀ ನಾಡೇ ಬಹಳ ಕ್ರಿಯಾಶೀಲವಾದಂಥದ್ದು. ಇವತ್ತು ಹೊರಗಿಲ್ಲವರಿಗೆ ಅನ್ನ ಕೊಡುವಂಥ ದೇಶ ಪ್ರದೇಶ ನಮ್ಮ ಕನ್ನಡ ನಾಡು. ಇದೆಲ್ಲ ನಮ್ಮ ಸಂಸ್ಕೃತಿಯ ಪ್ರತೀಕ. ನಿರಂಜನರವರು ಕಟ್ಟಿದಂಥ ಉತ್ತಮ ಸಾಹಿತ್ಯ ಇದೆಯಲ್ಲ, ವೈಚಾರಿಕ ಸಾಹಿತ್ಯ, ಸಮಾನತೆ ಸಾಹಿತ್ಯ, ಅದು ನಮ್ಮನ್ನು ನಡೆಸಿತು. ಅವರ ನಾಟಕಗಳು, ಅವರ ಕಥೆಗಳು, ಕಾದಂಬರಿಗಳು, ಅಂಕಣ ಬರಹಗಳು ಎಲ್ಲವೂ ನಮಗೆ ಮಾರ್ಗದರ್ಶಿಯಾಗಿ ಇವತ್ತು ನಮ್ಮ ಎದುರಿಗವೆ. ಅವುಗಳನ್ನು ಪಾಲಿಸುವ ಹೊಣೆ ನಮ್ಮ ಮುಂದೈತಿ. ಅದನ್ನು ಚೆನ್ನಾಗಿ ನಾವೆಲ್ಲರೂ ಅರಿತುಕೊಂಡು ನುಡಿದಂತೆ ನಡೆಯೋಣ ಅಂತ ಹೇಳಿ ಈ ಹೊತ್ತಿನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದವರು ಬಹಳ ಚೆನ್ನಾಗಿ ಬಂದ ಕೂಡಲೇ ಅಂದಿವಲ್ಲರಿ, ಎಷ್ಟು ಶಿಸ್ತು ನೋಡ್ರಿ ಇವ್ರದ್ದು. ಮಂಗಳೂರಲ್ಲಿ ಏನು ಮಾತಾಡಿದ್ರು ಕೆಲಸ ಮಾತ್ರ ಭಾಳ ಶಿಸ್ತಿನಿಂದ ಮಾಡ್ತಾರಂತ. ಇವರು ಮಾತಾಡೋ ಹೊತ್ತಿನಾಗ ನಮಗೆ ನಾ ಇದಕ್ಕೆ ಅಂದೆ, ಇದು ಮ್ಯೂಸಿಕಲ್ ಕನ್ನಡ ರೀ ಇವರು ಮಾತಾಡೋದು ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಎಳೆದು ಎಳೆದು ಕೇಳೋರಿಗೆ ಒಂಥರ ಮಧುರವಾದಂಥ ಭಾಷೆ ಇದು. ಇದು ಮುಂದುವರಿಲಿ, ಈ ಮಾಧುರ್ಯ ನಮ್ಮ ಜೀವನದಲ್ಲಿ, ನಮ್ಮ ದೇಶವನ್ನು ಕಟ್ಟುವಲ್ಲಿ, ರಾಜ್ಯವನ್ನು ಮುನ್ನಡೆಸುವಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸಲಿ ಅಂತ ನಾನು ಹೇಳಿ ತಮ್ಮಲ್ಲೇ ಮನವರಿಕೆ ಮಾಡಿಕೊಂಡು, ಯುವಕರಲ್ಲಿ ವಿಶೇಷವಾಗಿ ಈ ಕನ್ನಡ ಈ ವಿಭಾಗವನ್ನು ನೀವು ಇದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಗೊಳಿಸಬಹುದು ಅಂತ ಹೇಳಿ ನನ್ನ ಈ ಅವಕಾಶಕ್ಕಾಗಿ ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಶಾಂತಿಯಿಂದ ಕುಳಿತುಗಳ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ. ನಮಸ್ಕಾರ.
2: ಇದೀಗ ವೇದಿಕೆ ಶ್ರೀ ಜಿ ಎನ್ ಮೋಹನ್ ಇವರ ವಿಚಾರಕ್ಕಾಗಿ.
3: ಒಂದು, ನಾನು ಮಂಗಳೂರಿಗೆ ಬಂದಾಗ 1900 ಅಂದಾಗ ನನಗೆ, ನಾನು 9 ವರ್ಷ ಮಂಗಳೂರಿನಲ್ಲಿದ್ದವನು. ಸೊ ಪ್ರಜಾವಾಣಿಯ ಮುಖ್ಯಸ್ಥನಾಗಿ ಮತ್ತು ETV ಚಾನೆಲ್ನ ಮುಖ್ಯಸ್ಥನಾಗಿ, ಹಾಗಾಗಿ ನನಗೆ ಮಂಗಳೂರಿಗೆ ಗ್ರೀನ್ ಕಾರ್ಡ್ ಇದೆ. ಸೊ ಆ ಗ್ರೀನ್ ಕಾರ್ಡ್ನ ಸವಲತ್ತನ್ನು ಯಾವಾಗಲೂ ಕೂಡ ಬಳಸ್ಕೊಳ್ತಾನೆ ಇರ್ತೀನಿ. 1992 ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ, ಸೊ ನನ್ನ ಗೆಳೆಯರೆಲ್ಲರೂ ಕೂಡ ಸಿಕ್ಕರು. ಸಿಕ್ಕ ಅವ್ರಿಗೇನಂತಂದರೆ ತುಂಬ ಫಸ್ಟ್ ಕರ್ಕೊಂಡೋಗಿ ಇವರನ್ನು ಪಡಂಬೂರು ಬೀಚ್ ತೋರಿಸ್ಬೇಕು, ಸೋಮೇಶ್ವರದ ಕಡಲು ತೋರಿಸ್ಬೇಕು, ದೇವಸ್ಥಾನ ತೋರಿಸ್ಬೇಕು, ಕದ್ರಿ ಮತ್ತು ಮಂಗಳ ಟೆಂಪಲ್ಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ತುಂಬ ಆಸೆ ಇತ್ತು. ಆದರೆ ನಾನು ತಕ್ಷಣ ಅವ್ರಿಗೆ ಹೇಳಿದೆ, ನಾನು ಇಲ್ಲಿ ನೋಡಬೇಕಾಗಿರೋದು ಒಂದು ಜೈಲು ಮತ್ತು ಇಲ್ಲಿನ ಕೋರ್ಟನ್ನು ಅಂತ. ತುಂಬ ಶಾಕ್ ಆಯಿತು ಅವರಿಗೆ. ಸೊ ಯಾಕೆ ಅಂತೇಳಿ ಅವರಿಗೆ ತುಂಬ ಕುತೂಹಲದಿಂದ ಕೇಳಿದರು. ಅದಕ್ಕೆ ಕಾರಣ ಇತ್ತು, ಯಾಕೆ ಅಂತಂದರೆ, ಸೊ ನಾವೆಲ್ಲರೂ ಕೂಡ ಒಂದು ಸ್ಟೂಡೆಂಟ್ ಪಾಲಿಟಿಕ್ಸ್ ಮೂಲಕ ಬಂದವರು. ನಾವೆಲ್ಲರೂ ಕೂಡ ನಮ್ಮ ನಮ್ಮ ವಿದ್ಯಾರ್ಥಿಗಳನ್ನು ಈ ಡೆಮೋಕ್ರಸಿಯೊಳಗೆ ಸಕ್ರಿಯ ಮಾಡೋದಕ್ಕೆ, ಅರ್ಥಪೂರ್ಣ ಮಾಡೋದಕ್ಕೆ ಹೋರಾಡಿದವರು ನಾವು. ಸೊ ಹಾಗಾಗಿ ನಮಗೆ ಯಾವತ್ತೂ ಕೂಡ ಫಸ್ಟ್ ನಮ್ಮ ಎದೆಗೆ ತಾಗ್ತಾ ಇದ್ದಂಥ ಪುಸ್ತಕವೇ ಚಿರಸ್ಮರಣೆ. ಯಾಕೆ ಅಂತಂದರೆ, ಆ ಚಿರಸ್ಮರಣೆಯಲ್ಲಿ ಒಬ್ಬ ಹಿಂದಿ ಮಾಸ್ತರ್ ಬರ್ತಾರೆ, ಮತ್ತು ಆಗಲೇ ಧರ್ಮ ಅವರು ಹೇಳಿದಾಗೆ ನೇಣುಗಂಬಕ್ಕೆ ಹೇಳಿದ ಆ 4 ಜನ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಸೊ ಆ 4 ಜನ ಸ್ಟೂಡೆಂಟ್ಸ್ಗಳನ್ನು ತಯಾರು ಮಾಡೋದು ಆ ಮೇಸ್ಟ್. ಸೊ ಹಾಗಾಗಿ ವಿದ್ಯಾರ್ಥಿ ಚಳವಳಿಯಲ್ಲಿದ್ದ ನಾವು ಸಂಪೂರ್ಣವಾಗಿ ಭಿನ್ನವಾಗಿ, ನಾವು ಆ ಹೋರಾಟದ ಬಿಸಿ ಹೇಗಿರುತ್ತೆ, ಆ ಹೋರಾಟ ಅನ್ನೋದು ಹೇಗೆ ಬೆಂಕಿಯುಂಡೆ ಆಗಿರುತ್ತೆ, ಮತ್ತು ಆ ಹೋರಾಟದಿಂದ ನಾವು ಏನೇನೆಲ್ಲವನ್ನು ಕಲಿಯಬಹುದು ಅಂತೇಳಿ ಮೊದಲೇ ನಮಗೆ, ಬಹುಶಃ ಹೋರಾಟದಲ್ಲಿ ತೊಡಗಿರುವ ಎಲ್ಲರಿಗೂ ಕೂಡ ಚಿರಸ್ಮರಣೆ ಅನ್ನೋದು ತುಂಬ ಡಿಫರೆಂಟ್ ಆದಂಥ ಒಂದು ಭಾಗವೇ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಚಿರಸ್ಮರಣೆ ಅನ್ನೋದು ನಮಗೊಂದು ಗೂಗಲ್ ಮ್ಯಾಪ್ ಇದ್ದಾಗೆ. ಸೊ ಏನಂತಂದರೆ, ಅದು ಮಂಗಳೂರು ಕರ್ಕೊಂಡ್ಬರುತ್ತೆ, ಕಾಸರಗೋಡಿಗೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಆ ಗೂಗಲ್ ಮ್ಯಾಪ್ ಕರ್ಕೊಂಡು ಹೋಗುತ್ತೆ. ಸೊ ಈ ಒಂದು ವಿಶೇಷವಾದ ಆ ಗೂಗಲ್ ಮ್ಯಾಪ್ ಇದೆಯಲ್ಲ, ಅದು ಡೈರೆಕ್ಷನ್ಸನ್ನು ಬರೀ ಪ್ಲೇಸ್ಗಳಿಗೆ ತೋರಿಸೋದಿಲ್ಲ, ಅದು ನಮ್ಮ ಬದುಕಿಗೂ ತೋರಿಸುತ್ತೆ. ಹಾಗಾಗಿಯೇ ಚಿರಸ್ಮರಣೆ, ನಿರಂಜನ ಅಷ್ಟು ದೊಡ್ಡ ಸುದ್ದಿಯಾದರು ಅಂತೇಳಿ. ಚಿರಸ್ಮರಣೆ, ನಿರಂಜನ ಮತ್ತು ಕೈಯೂರು, ಇದು ಒಂಥರ ತ್ರಿವಳಿ ಇದ್ದಂಗೆ. ಸೊ ಟ್ರಿಪ್ಲೆಟ್ಸ್ ಇವರು. ಸೊ ಈ ಮೂರು ಅಂದರೆ ಒಂದಕ್ಕೊಂದು ಅಗಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಕೊನೆಯ ಗಿರಾಕಿ ಮತ್ತು ಚಿರಸ್ಮರಣೆ ಎರಡೇ ಬರೆದಿದ್ದರೂ ಕೂಡ ಅಜರಾಮರಾಗ್ತಿದ್ರು ಅಂತೇಳಿ. ಸೊ ಚಿರಸ್ಮರಣೆ ಆ ರೀತಿ ಒಂದು ಅಜರಾಮರವಾದಂತಹ ಒಂದು ಕೃತಿ ಯಾಕಾಯಿತು ಅಂತಂದರೆ, ಯಾವತ್ತು ಆ ಚಿರಸ್ಮರಣೆ ಶುರುವಾಯಿತು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ನೋವುಗಳು ಅದೇ ಜೀವಂತವಾಗಿದೆ, ಅಷ್ಟೇ ಜೀವಂತವಾಗಿದೆ. ಮತ್ತು ಪರಿಸ್ಥಿತಿಗಳು ಹಾಗೇ ಇದೆ, ಅದೇ ಜಮೀನ್ದಾರ ಪದ್ಧತಿ ಇದೆ, ಅದೇ ಆಳರಸರ ಪದ್ಧತಿ ಇದೆ, ಅದೇ ಸಾಮ್ರಾಜ್ಯಶಾಹಿ ಪದ್ಧತಿ ಇದೆ. ಹಾಗಾಗಿಯೇ ಸೊ ಚಿರಸ್ಮರಣೆ ಕೂಡ ಇವತ್ತು ಜೀವಂತವಾಗಿ ಅದು ಎಲ್ಲರಿಗೂ ಕೂಡ ತುಂಬ ರೆಲೆವೆಂಟ್ ಅನಿಸೋದಕ್ಕೆ ಶುರುವಾಗಿದೆ. ಸೊ ಚಿರಸ್ಮರಣೆಯ ಈ ಒಂದು ನಾನು ಬಂದಾಗ ನಿಜಕ್ಕೂ ಕೂಡ ನಾನು ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋಗಲಿಲ್ಲ, ನಾನು ಮೊದಲು ಹೋಗಿದ್ದೇನೆ ಇಲ್ಲಿ ಜೈಲಿಗೆ. ನಾನು ಜೈಲಿಗೆ ಹೋಗಿ ಈಗ ಕೆನರಾ ಕಾಲೇಜಿನ ಪಕ್ಕದಲ್ಲಿದೆಯಲ್ಲ ಆ ಜೈಲು. ಸೊ ಯಾಕೆ ಆ ಜೈಲು ಮತ್ತು ಯಾಕೆ ಆ ಕೋರ್ಟ್ ಅಂತಂದರೆ, ಕಯ್ಯೂರಿನ ಆ ವಿಪ್ಲವ ಏನಾಯ್ತಲ್ಲ ಆಗಲೇ ಹೇಳ್ತಾ ದಂಗೆ, ಸೊ ಕಯ್ಯೂರಿನ ದಂಗೆ ಅಂತ ಮೆನ್ಷನ್ ಮಾಡಿದರು. ಕಯ್ಯೂರಿನ ದಂಗೆ ಅಂತೇಳಿ ಚರಿತ್ರೆಯ ಪುಟಗಳಲ್ಲಿ ಅದು ಮೆನ್ಷನ್ ಆಗಿದೆ ಅಂತೇಳಿ. ನೋಡಿ, ಯಾವತ್ತೂ ಅಷ್ಟೇ ನಮ್ಮ ಚರಿತ್ರೆಯ ಪುಸ್ತಕಗಳು ಬೇಟೆ ಆಡುವವನ ಕಣ್ಣುಗಳಿಂದಲೇ ಬರೆಯಲ್ಪಟ್ಟಿವೆ. ಯಾರು ಬೇಟೆ ಆಡ್ತಾನೆ ಅವನ ಕಣ್ಣುಗಳಲ್ಲಿ ಚರಿತ್ರೆಯನ್ನು ಬರೆಯಲಾಗಿದೆ, ಆದರೆ ಯಾರು ಬೇಟೆ ಆಡಿಸ್ಕೊಂಡ್ರಲ್ಲ ಅವರ ಕಣ್ಣುಗಳಿಂದ ಏನಾದರೂ ಚರಿತ್ರೆ ಬರೆಯೋದಕ್ಕೆ ಬಿಟ್ಟುಬಿಟ್ರೆ ಆ ಪ್ಲೇಸಿನ ಹೋರಾಟದ ಚರಿತ್ರೆಗಳೆಲ್ಲವೂ ಕೂಡ ಭಿನ್ನವಾಗಿರುತ್ತೆ. ಯಾಕೆ ಅಂತಂದರೆ, ನಮ್ಮ ಇತಿಹಾಸದ ಪುಸ್ತಕಗಳನ್ನು ಓದಿದರೆ ಆ ಇತಿಹಾಸದ ಪುಸ್ತಕಗಳಲ್ಲಿ ಎಲ್ಲವುದನ್ನು ಕೂಡ ಯಾರು ಜನರು ಎದ್ದು ನಿಂತರೋ ಅದೆಲ್ಲವೂ ಕೂಡ ಬರೀ ದಂಗೆ ಆಗಿ ಮುಕ್ತಾಯ ಆಗುತ್ತೆ, ಆದರೆ ಉಳಿದಿದ್ದೆಲ್ಲ ಹೋರಾಟ ಆಗುತ್ತೆ. ಸೊ ಹಾಗಾಗಿ ನೀವು ಇದೇ ಕಯ್ಯೂರಿಗೆ ಮುಂಚೆ ಅಲ್ಲಿ ಮಾಪಿಳ್ಳೆ ದಂಗೆ ಅಂತಾಗುತ್ತೆ. ಸೊ ಮಾಪಿಳ್ಳೆನೂ ಕೂಡ ದಂಗೆ ಅಂತಲೇ ಕರೆಯಲ್ಪಡುತ್ತೆ. ಕಯ್ಯೂರನ್ನು ದಂಗೆ ಅಂತ ಕರೀತಾರೆ, ಆದರೆ ನೆನಪಿರಲಿ, ಸೊ ಕಯ್ಯೂರಿನಲ್ಲಿ ಆದಂತಹ ರೈತ ಚಳವಳಿ ಇದೆಯಲ್ಲ, ಅದು ಎಷ್ಟು ವ್ಯಾಪಕವಾದ ಇದನ್ನು ತಕ್ಕೊಳ್ತು ಅಂತಂದರೆ, ಅದು ನಮ್ಮ ಕಾಸರಗೋಡಿನ ಗಡಿಯನ್ನು ಮೀರಿ, ದಕ್ಷಿಣ ಕನ್ನಡದ ಕನ್ನಡ ಜಿಲ್ಲೆ ಅಂತಿತ್ತು, ಕನ್ನಡ ಜಿಲ್ಲೆಯ ಗಡಿಯನ್ನು ಮೀರಿ, ಮತ್ತು ಅಷ್ಟೇ ಅಲ್ಲ ದೇಶದ ಗಡಿಯನ್ನು ಮೀರಿ, ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆದಂತಹ ಹೋರಾಟ ಕಯ್ಯೂರು ಹೋರಾಟ. ಯಾಕೆ ಅಂತಂದರೆ, ಇದು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಚರ್ಚೆಗೆ ಬರ್ತದೆ. ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಈ ಯಾಕೆಂದರೆ ಅವರು ಬ್ರಿಟಿಷರು ಈ ಒಂದು ಹೋರಾಟವನ್ನು ಆ ಜನ್ಮಿಗಳು ಅಂತ ಹೇಳ್ತಾರಲ್ಲ ಜಮೀನ್ದಾರರು, ಅವರನ್ನು ಹುಟ್ಟಾಕಿದ್ದವರು, ಮತ್ತು ಅಷ್ಟೇ ಅಲ್ಲ ಅವರನ್ನು ಸಪ್ರೆಸ್ ಮಾಡಿದ್ದವರು. ಹಾಗಾಗಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಕಯ್ಯೂರು ಮೊದಲ ಬಾರಿಗೆ ದೊಡ್ಡ ಸುದ್ದಿ ಆಗ್ತದೆ. ಅಷ್ಟೇ ಅಲ್ಲ, ಅಲ್ಲಿ ನ್ಯಾಯಾಲಯ ಒಂದು ಪ್ರೈವಿ ಕೌನ್ಸಿಲ್ ಅಂತೇಳಿ ನೇಮಿಸ್ತಾರೆ. ಆ ಪ್ರೈವಿ ಕೌನ್ಸಿಲ್ ಇಲ್ಲಿ ಆದಂಥ ಎಲ್ಲ ತೀರ್ಮಾನಗಳನ್ನು ವಿಮರ್ಶೆ ಮಾಡಿ ಅಲ್ಲಿ ಮತ್ತೆ ತೀರ್ಪನ್ನು ಕೊಡುವ ರೀತಿಯಲ್ಲಿ ಒಂದು ಜಾಗತಿಕ ಒತ್ತಡ ಬರುತ್ತೆ ಕಯ್ಯೂರು. ಹಾಗಾಗಿ ನಾವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಅದು ದಂಗೆ ಅಲ್ಲ, ಅದು ಮಹಾನ್ ಹೋರಾಟ. ಮತ್ತು ಕಯ್ಯೂರು ಅನ್ನೋದು ಕೇವಲ ಅದು ಕಾಸರಗೋಡಿನ ಒಂದು ಕುಗ್ರಾಮ ಅಲ್ಲ, ಅದೊಂದು ಜಾಗತಿಕವಾದಂತಹ ಎಚ್ಚರ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸೊ ಆ ಕಯ್ಯೂರಿನಲ್ಲಿ ಯಾರ್ಯಾರನ್ನು ಸುಮಾರು 60 ಜನ ರೈತರನ್ನು ಅರೆಸ್ಟ್ ಮಾಡ್ತಾರೆ, ಆ ಎಲ್ಲ ರೈತರನ್ನು ಕರ್ಕೊಂಡು ಬಂದು ಇಡೋದು ನಮ್ಮ ಮಂಗಳೂರಿನ ಜೈಲಿನಲ್ಲಿ, ಅವರ ಎಲ್ಲ ಒಂದು ವಿಚಾರಣೆ ಆಗೋದು ಮಂಗಳೂರಿನ ಕೋರ್ಟ್ನಲ್ಲಿ. ಸೊ ಈ ಎರಡೂ ಕೂಡ ಚಿರಸ್ಮರಣೆಯ ಮೂಲಕ ಒಂದು ಹೋರಾಟದ ಕಿಡಿಯನ್ನು ಕೈಗೆ ಎತ್ತಿಕೊಂಡಂಥ ನನಗೆ ಅದು ತುಂಬ ಒಂದು ರೀತಿಯಲ್ಲಿ ವಿಸಿಟ್ ಮಾಡಲೇಬೇಕಾದಂತಹ ಕ್ಷೇತ್ರ ಆಗಿತ್ತು ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಕಯ್ಯೂರು ಅನ್ನೋದು ಯಾಕೆ ನಿರಂಜನರು ಆಗಲೇ ಹೇಳಿದ್ರು ಅದು ಬಹುಶಃ ಕುಲ್ಕುಂದ ಅಂತ ಇತ್ತು ಅಂತ ಅನಿಸುತ್ತೆ ಅಲ್ವಾ ಸರ್? ಕುಲ್ಕುಂದ ಅಂತ ಇತ್ತು, ಕುಲ್ಕುಂದ ಅಂತ ಇದ್ದಿದ್ದದು. ಆಮೇಲೆ ಯಾವುದೋ ಒಂದು ಕಾಲದಲ್ಲಿ ಅದು ಕುಲ್ಕುಂದ ಆಯಿತು. ಕುಲ್ಕುಂದ ಆಗಿ ಸೊ ಆ ಸಮಯದಲ್ಲಿ ಸೊ ನಿರಂಜನರು ನೀಲೇಶ್ವರಕ್ಕೆ, ಅಂದರೆ ಅವರು ಇಲ್ಲಿ ಕಾಪುವಿನಲ್ಲಿ ವಿದ್ಯಾಭ್ಯಾಸವನ್ನು ಆರಂಭ ಮಾಡ್ತಾರೆ. ಆನಂತರದಲ್ಲಿ ಸುಳ್ಯದಲ್ಲಿ ಮುಂದುವರಿಸ್ತಾರೆ. ಎಷ್ಟು ಬಡತನ ಇರುತ್ತೆ ಅಂತಂದರೆ ಅವರಿಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಸೊ ಓದೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೂ ಬಡತನ ಇರುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ, ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಒಬ್ಬ ಮಾಸ್ಟರ್ಸಿಗೆ ಕೇಳ್ತಾರೆ, ನೀಲೇಶ್ವರಕ್ಕೆ ಹೋಗು, ಅಲ್ಲಿ ಫೀಸ್ ತುಂಬ ಕಡಿಮೆ ಇದೆ ಅಂತೇಳಿ. ಹಾಗಾಗಿ ಇವರು ನೀಲೇಶ್ವರಕ್ಕೆ ಭೇಟಿ ಕೊಡ್ತಾರೆ. ಸೊ ನೀಲೇಶ್ವರಕ್ಕೆ ಭೇಟಿ ಕೊಟ್ಟಾಗ ಸೊ ಅವರಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಮುಂದುವರಿಸ್ಬೋದಿದು ಅಂತ. ಅಲ್ಲಿ ಹೋದಾಗ ಅವರು ಹೇಳ್ತಾರೆ, ನಾನು ಇದ್ದ ಸಂದರ್ಭದಲ್ಲಿ ಅಲ್ಲಿ ಒಂದು ರೀತಿಯ ಬೆಂಕಿ ಎದ್ದೇಳ್ತಾ ಇತ್ತು ಕಯ್ಯೂರಿನಲ್ಲಿ. ಅಷ್ಟೇ ಅಲ್ಲ, ಹೊಗೆಯೇ ಆಕಾಶಕ್ಕೆ ಚಿಮ್ತಾ ಇತ್ತು. ಇಡೀ ಆ ಕಯ್ಯೂರಿನ ಆಗಸವನ್ನು ಆ ಹೊಗೆ ಮುತ್ತುಕೊಳ್ತು. ಆ ಹೊಗೆ ನನ್ನ ಕಣ್ಣಿಗೂ ಮುತ್ತಿ ನನ್ನ ಕಣ್ಣಿನಲ್ಲಿ ನೀರನ್ನು ತರಿಸ್ತಾ ಇತ್ತು ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಕಯ್ಯೂರು ಅನ್ನೋದು ಹೇಗೆ, ಅದು ಕೇವಲ ಒಂದು ಯಾವುದೋ ಒಂದು ಪುಟ್ಟ ಗ್ರಾಮದ ಕತೆ ಅಲ್ಲ ಅನ್ನೋದಕ್ಕೆ ಇದು ಕೂಡ ಕಾರಣ. ಸೊ ಅದಾಗಬೇಕಾದರೆ ಯಾವ ರೀತಿ ನಿರಂಜನರು ಬದಲಾಗ್ತಾರೆ ಅಂತಂದರೆ, ಸೊ ನಿರಂಜನರು ಆ ವೇಳೆಗಾಗಲೇ ಅವರು 7ನೇ ತರಗತಿಯಲ್ಲಿದ್ದಾಗ 14 ಕತೆಗಳನ್ನು ಬರೆದಿರ್ತಾರೆ 7ನೇ ತರಗತಿಯಲ್ಲಿದ್ದಾಗ. ಸೊ ಅವರು 8ನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಈ ಎಲ್ಲವೂ ಕೂಡ ಆಗಲೇ ಪುಸ್ತಕ ಆಗಿ ಬರೋದಕ್ಕೆ ಬಂದಿರುತ್ತೆ. ಸೊ 8ನೇ ಕ್ಲಾಸಿಗೆ ಬಂದಾಗ ಸೊ ಅಂತಹ ನಿರಂಜನರು, ಸೊ ಅಲ್ಲಿದ್ದವ್ರು ಏನು ಮಾಡ್ತಾರೆ, ಇಲ್ಲ ನಾನು ಇನ್ನು ಸಾಧ್ಯ ಇಲ್ಲ ಅಂಥೇಳಿ, ನಾನು ಪತ್ರಕರ್ತ ಆಗಿಬಿಡಬೇಕು ಅಂಥೇಳಿ ಅವರು ಮಂಗಳೂರಿಗೆ ಹೊರಡ್ತಾರೆ. ಮಂಗಳೂರಿಗೆ ಹೊರಟು ಇಲ್ಲಿ ರಾಷ್ಟ್ರಬಂಧು ಅನ್ನುವ ಪತ್ರಿಕೆ ಇರ್ತದೆ, ಆ ರಾಷ್ಟ್ರಬಂಧು ಪತ್ರಿಕೆಗೆ ಅವರು ಪತ್ರಕರ್ತರಾಗಿ ಸೇರಿಕೊಳ್ತಾರೆ. ಆವಾಗ ಒಂದು ಮಾತನ್ನು ಬರೀತಾರೆ, ಎಷ್ಟು ಅದು ಮನಸ್ಸನ್ನು ತಟ್ಟುತ್ತೆ ಅಂತಂದರೆ, ನಾನು ನೀಲೇಶ್ವರದಿಂದ ಮಂಗಳೂರಿಗೆ ಹೋಗೋದಕ್ಕೆ ಅಂತ ನಾನು ನನ್ನ ಇಡೀ ಮನೆಯ ಸಾಮಾನುಗಳನ್ನು ಗಂಟು ಕಟ್ಟಿಕೊಂಡೆ, ಆದರೆ ನಾನು ನನ್ನ ಪದವಿಯ ಪ್ರಮಾಣ ಪತ್ರವನ್ನು ಯಾವ ಕಾರಣಕ್ಕೂ ತೆಕ್ಕೊಳ್ಳಲಿಲ್ಲ, ಆದರೆ ನನ್ನ ಗಂಟಿನಲ್ಲಿ ಕಯ್ಯೂರಿನ ಕಿಡಿಯನ್ನು ಕಟ್ಟಿಕೊಳ್ಳೋದನ್ನು ಯಾವತ್ತೂ ಮರೀಲಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಅವರು ಯಾವತ್ತೂ ಪ್ರಮಾಣ ಪತ್ರನೇ ತಗೊಳ್ಳೋದಿಲ್ಲ, ಅದಾದ ಮೇಲೆ ಅವರು ಬರೀತಾರೆ. 22 ವರ್ಷದ ನಂತರ ಅವರ ಮೇಷ್ಟ್ರು ಮತ್ತು ಅವರು ಪಕ್ಕಪಕ್ಕ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಸೊ ಅವಾಗ ಇವರಿಗೆ ಭಯ ಆಗ್ತಿರುತ್ತೆ, ನಾನು ಆ ಮಾಸ್ಟ್ರಿಗೆ ನಾನು ಧಿಕ್ಕರಿಸಿ, ಅಂದರೆ ಆ ಟೈಮಲ್ಲಿನ ವ್ಯವಸ್ಥೆಯನ್ನು ಧಿಕ್ಕರಿಸಿ ನಾನು ಪ್ರಮಾಣ ಪತ್ರ ತೊಗೊಳ್ಳಲಿಲ್ಲ, ಬೈತಾರೇನೋ ಅಂತೇಳಿ. ಆದರೆ ಅಂದರೆ ಆ ರೀತಿಯಲ್ಲಿ ಅವರು ಪ್ರಮಾಣ ಪತ್ರವನ್ನೇ ಧಿಕ್ಕರಿಸಿ, ಆದರೆ ಕಯ್ಯೂರಿನ ಒಂದು ಆ ಅನುಭವವನ್ನು ಕಟ್ಟಿಕೊಂಡು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದಾಗ ಏನಾಗುತ್ತೆ, ಮಂಗಳೂರಿನಲ್ಲಿ ಬಂದಾಗ ಅದೇ ಸಮಯಕ್ಕೆ ಈ 60 ಜನರನ್ನು ಕರ್ಕೊಂಡು ಬಂದಿರ್ತಾರೆ. ಸೊ ಕರ್ಕೊಂಡು ಬಂದಾಗ ಆ 60 ಜನರನ್ನು ಕೂಡ ರಾಷ್ಟ್ರಬಂಧು ಪತ್ರಿಕೆಯ ಪರವಾಗಿ ಇವರೇ ಇಂಟರ್ವ್ಯೂ ಮಾಡೋದಕ್ಕೆ ಹೋಗ್ತಾರೆ. ಕಯ್ಯೂರಿನಲ್ಲಿ ಪಕ್ಕದಲ್ಲೇ ಆದಂಥ ಅನುಭವ, ಅದೇ 60 ಜನರನ್ನು ಅವರು ವರದಿ ಮಾಡಬೇಕಾದಂತಹ ಪ್ರಸಂಗ. ಸೊ ಹಾಗೆ 60 ಜನರನ್ನು ಇಂಟರ್ವ್ಯೂ ಮಾಡೋದು, ಕೋರ್ಟಿನ ಕಟಕಟೆಗಳಲ್ಲಿ ಅದನ್ನು ವರದಿ ಮಾಡೋದು, ಈ ಎಲ್ಲವುದನ್ನು ಕೂಡ ಮಾಡುವ ಅವಕಾಶ ನಿರಂಜನರಿಗೆ ಸಿಗುತ್ತೆ. ಸೊ ಈ ನಿರಂಜನರಿಗೆ ಸಿಕ್ಕಂತಹ ಈ ಅವಕಾಶ ಇತ್ತಲ್ಲ, ಅವ್ರೇನು ಮಾಡ್ತಾರೆ ಅಂತಂದರೆ ಇಡೀ ಕಯ್ಯೂರಿನ ರೈತರ ಪರವಾಗಿ ಜನಾಭಿಪ್ರಾಯ ಸಂಗ್ರಹಿಸೋದಕ್ಕೆ ಹೊರಡ್ತಾರೆ. ಆವಾಗ ಎಲ್ಲ ಮೂಲೆ ಮೂಲೆಗಳಲ್ಲಿ ಹೋಗಿ ಸೊ ಎಲ್ಲರನ್ನ ಸಂಪರ್ಕಿಸಿ ಸಹಿ ಸಂಗ್ರಹವನ್ನು ಮಾಡ್ತಾರೆ. ಅದರಲ್ಲಿ ಆವಾಗ ಸಹಿ ಹಾಕಿದವರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಕೂಡ ಒಬ್ಬರು, ಮತ್ತು ಆ ರೀತಿ ಅತ್ಯಂತ ಪ್ರಮುಖರು ಕಯ್ಯೂರಿನ ರೈತರ ಪರವಾಗಿ ನಿಲುವನ್ನು ತೆಕ್ಕೊಳ್ತಾರೆ. ಸೊ ಕಯ್ಯೂರಿನ ಈ ಎಲ್ಲವುದನ್ನು ನೋಡುವಾಗ ಯಾಕೆ ಈ ಕಯ್ಯೂರು ಹಚ್ಚಿದ ಕಿಚ್ಚು ಇಷ್ಟೊಂದು ದೊಡ್ಡದಾಗಿ ಬೆಳೀತು ಅಂತ, ನಾನು ವರದಿಗಾರನಾಗಿ ಪ್ರಜಾವಾಣಿಯಲ್ಲಿದ್ದಾಗ ಅನೇಕ ಇಲ್ಲಿ ಇದು ಒಂದು ರೀತಿಯ ಆ ಟೈಮಲ್ಲಿ ಹೋರಾಟದ ಒಂದು ಮಡಿಲಿದು. ಸೊ ಬಿ ಡಿ ಕಾರ್ಮಿಕರ, ಗೋಡಂಬಿ ಕಾರ್ಮಿಕರ, ಮತ್ತು ಆ ರೀತಿ ನಾನಾ ಕಾರ್ಮಿಕರ, ಹೆಂಚು ಕಾರ್ಮಿಕರ ಹೋರಾಟ ಎಲ್ಲ ನಡೀತಾ ಇತ್ತು. ಅದನ್ನು ರಿಪೋರ್ಟ್ ಮಾಡೋದಕ್ಕೆ ಅಂತ ನಾನೊಂದ್ಸಲ ಒಂದು ಬಿ ಡಿ ಕಾರ್ಖಾನೆಗೆ ಹೋದೆ. ಸೊ ಬಿ ಡಿ ಕಾರ್ಖಾನೆಗೆ ಹೋಗಿ ಎಲ್ಲದನ್ನು ನೋಡಿಕೊಂಡು ಮಾತಾಡಿಕೊಂಡು ಹೊರಡೋ ಸಂದರ್ಭದಲ್ಲಿ ನೋಡ್ತೀನಿ, ಅಲ್ಲಿ ಒಬ್ಬ ಏನು ಮಾಡ್ತಿದ್ದಾನೆ ಅಂದರೆ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ, ಅವನೇನೋ ಓದ್ತಾ ಇದ್ದಾನೆ. ಸೊ ಎಲ್ಲರೂ ಕೂಡ ತಮಗೆ ತಾವೇ ಅದನ್ನು ಕೇಳಿಸ್ಕೊಂಡು ಬಿ ಡಿ ಕಟ್ತಾ ಇದ್ದಾರೆ. ಸೊ ನನಗೆ ಅದೊಂದು ವಿಶೇಷವಾದ ದೃಶ್ಯ ಅಂತ ಅನ್ನಿಸ್ತು. ನಾನು ಕೇಳಿದೆ, ಏನು ಮಾಡ್ತಾ ಇದ್ದಾರೆ ಇವರು ಅಂತ ಕೇಳಿದಾಗ ಅವರು ಹೇಳಿದರು, ಅವರು ಚಿರಸ್ಮರಣೆಯ ಕಾದಂಬರಿಯನ್ನು ಓದ್ತಾ ಇದ್ದಾನೊಬ್ಬ, ಉಳಿದವರೆಲ್ಲರೂ ಅದನ್ನು ಕೇಳಿಸ್ಕೊಂಡು ಬಿ ಡಿ ಕಟ್ತಾ ಇದ್ದಾರೆ. ಅವರಿಗೆ ಅಕ್ಷರ ಬರೋದಿಲ್ಲ, ಆದರೆ ಅವರು ಚಿರಸ್ಮರಣೀಯ ಬಿಸಿಯನ್ನು ತಾಕಿಸಿಕೊಳ್ಳೋದೇ ಬಿಡೋದಿಲ್ಲ ಅಂಥೇಳಿ. ಸೊ ನಾನು ಅವಾಗ ಇನ್ನೊಂದು ಪ್ರಶ್ನೆ ಕೇಳಿದೆ, ಏನಂತಂದರೆ ಅದು ಸರಿ, ಇವರೆಲ್ಲ ಬಿ ಡಿ ಕಟ್ಟಿದ್ರು, ಇವರಿಗೆ ಬಿ ಡಿಯ ಸಂಬಳ ಬಂತು, ಅವನೇನು ಮಾಡ್ತಾನೆ ಅಂತ. ಅವ್ರು ಅವಾಗ ಹೇಳಿದ್ರು ಏನಂತಂದರೆ, ಎಲ್ಲರೂ ಕೂಡ ವಾಪಸ್ ಹೋಗುವಾಗ ಕೆಲಸ ಮುಗಿಸಿ ಅಲ್ಲಿಯ ಒಂದು ಬುಟ್ಟಿಯಲ್ಲಿ ಅವರು 10 ಬೀಡಿಗಳನ್ನು ಹಾಕ್ತಾ ಹೋಗ್ತಾರೆ, ಅದು ಚಿರಸ್ಮರಣೆಯ ಫಂಡ್ ಅಂತೇಳಿ, ಆ ಫಂಡು ಅವನಿಗೆ ಸಿಗ್ತದೆ, ಅವನ ಸಂಬಳ ಅದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಅಕ್ಷರ ಗೊತ್ತಿಲ್ಲದವರಿಗೂ ಕೂಡ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಲಿಕ್ಕೆ ಸಾಧ್ಯ ಆಗಿದ್ದರೆ ಅದು ಚಿರಸ್ಮರಣೆ. ಸೊ ಚಿರಸ್ಮರಣೆ ಯಾಕೆ ಅಂತಂದರೆ ಅಷ್ಟೂ ವರ್ಷಗಳ ಆ ರೈತ ಚಳುವಳಿಯನ್ನು ತುಂಬ ಹತ್ತಿರದಿಂದ ಕಂಡಂತಹ ಚಳುವಳಿ. ಸೊ ಆ ಚಳುವಳಿಯನ್ನು ಹೊಡಿಲಿಕ್ಕೂ ಕೂಡ, ಸೊ ಆಗಲೇ ಹೇಳಿದ್ರಿ ಏನಂತಂದರೆ ಇದು ಯಾವುದೇ ಧರ್ಮದ ಕಲರ್ ಇರಲಿಲ್ಲ ಅಂಥೇಳಿ. ಆದರೆ ಆ ಸಂದರ್ಭದಲ್ಲಿ ಈ ಹೋರಾಟ ನಡಿಬೇಕಾದರೆ ಬ್ರಿಟಿಷರು ಇದು ಹಿಂದೂಗಳ ಹೋರಾಟ ಅಂತ ಬಣ್ಣ ಕಟ್ಟಲಿಕ್ಕೆ ಹೊರಡ್ತಾರೆ. ಆದರೆ ಸೊ ಇಡೀ ಚಳುವಳಿ ಎಷ್ಟು ಬಲವಾಗಿ ನಿಂತಿತ್ತು ಅಂತಂದರೆ ಆ ಚಳುವಳಿಯ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಧರ್ಮದ ಈ ವಿಭಜನೆಯನ್ನು ತಡೆದು ಅವರು ಒಗ್ಗಟ್ಟಾಗಿ ನಿಂತು ಒಂದು ಹೋರಾಟವನ್ನಾಗಿ ಅದನ್ನು ಕಟ್ತಾರೆ. ಹಾಗಾಗಿ ಅದು ಯಶಸ್ವಿ ಆಗುತ್ತೆ. ಈ ಕಾರಣಕ್ಕೇ ನಾನು ಕೂಡ ನನಗೆ ಯಾವತ್ತೂ ಕೂಡ ಕೈಯೂರು ತುಂಬ ಕಾಡ್ತಾ ಇತ್ತು. ಸೊ ಆ ಕೈಯೂರನ್ನು ಕಾಡ್ತಾ ಇದ್ದಿದ್ದ ಆ ಕೈಯೂರನ್ನು ನೋಡಬೇಕು ಅಂಥೇಳಿ ನಾನು ಅಲ್ಲಿಗೂ ಕೂಡ ಹೊರಟೆ. ಸೊ ಇದನ್ನು ನೋಡಬೇಕು ಹೇಗಿದೆ ಕೈಯೂರು ಅಂಥೇಳಿ. ಸೊ ಹೊರಟಾಗ ಇಲ್ಲಿಯ ಶ್ರೀನಿವಾಸ ಕಕ್ಕಿಲ್ಲಾಯ ಅವರ ಮತ್ತು ಅವರ ಹೆಲ್ಪನ್ನು ತಗೊಂಡು ಸೊ ಅವರ ಮೂಲಕ ಹೋಗಿ ಅಲ್ಲಿ ಒಬ್ಬರು ಚರ್ವತ್ತೂರಿನಲ್ಲಿ ಮೋಹನ್ ಕುಮಾರ್ ಅನ್ನುವ ಒಬ್ಬರ ಸಹಾಯದಿಂದ ಸಂಪೂರ್ಣ ಒಳಗಡೆ ಹೋಗಿ ಸೊ ನಾನು ಎಲ್ಲದನ್ನು ಕೂಡ ನೋಡಿದೆ. ಈಗ ಎಲ್ಲರಿಗೂ ಕೂಡ ಚಿರಸ್ಮರಣೆ ಕಾದಂಬರಿ ಓದಿದರೆ ಅದು ಬಹುತೇಕ ಭಾಷೆಗಳಲ್ಲಿದೆ. ತುಳುನಲ್ಲಿದೆ, ಕೊಂಕಣಿನಲ್ಲಿದೆ, ಸೊ ಮಲಯಾಳಂಲ್ಲಿದೆ, ಮತ್ತು ಇಂಗ್ಲೀಷಲ್ಲಿ ಕೂಡ ಇದೆ. ಮಗಳು ತೇಜಸ್ವಿನಿ ನಿರಂಜನನೇ ದ ಸ್ಟಾರ್ಸ್ ಶೈನ್ ಬ್ರೈಟ್ಲಿ ಅಂತೇಳಿ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಸೊ ಎಲ್ಲ ಭಾಷೆಗಳಲ್ಲಿ ಬಹುತೇಕ ಅದು ಬಂದಿದೆ. ದಯವಿಟ್ಟು ಅದನ್ನು ಓದಿ. ಯಾಕೆ ಅಂತಂದರೆ ಅದನ್ನು ನಾನು ಆ ಕಾಲು ಅಲ್ಲಿಟ್ಟಾಗ ಸೊ ಅಲ್ಲಿ ಎಲ್ಲ ಕಡೆಯೂ ಕೂಡ ಹೇಗೆ ಆ ಹೋರಾಟದ ಜೀವಂತಿಕೆ ಇದೆ ಅಂತಂದರೆ ಇವತ್ತಿಗೂ ಕೂಡ ಆ ಪೊಲೀಸ್ ಸುಬ್ರಾಯ ಅಂಥೇಳಿ, ಸೊ ಆ ಪೊಲೀಸ್ ಸುಬ್ರಾಯ ಹೇಗೆ ಅವನು ಹೊಳೆಗೆ ಬಿದ್ದ, ಸೊ ಯಾಕೆ ಬಿದ್ದ ಅನ್ನುವ ಕಥೆಯನ್ನು ಇವತ್ತಿಗೂ ಹೇಳುವ ಕಿರಿಯರು ಅಲ್ಲಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಸೊ ಕೇರಳದಲ್ಲಿರುವವರು ಮತ್ತು ಬೇರೆಯವರು ಮತ್ತು ಚಿರಸ್ಮರಣೆ ಓದಿದವರೆಲ್ಲರೂ ಕೂಡ ಅಲ್ಲಿರುವ ಆ ಹೊಳೆಯನ್ನು ತೇಜಸ್ವಿನಿ ನದಿ ಅಂತ ಕರೀತಾರೆ, ತೇಜಸ್ವಿನಿ ನದಿ ಅಂತೇಳಿ. ಸೊ ಆದರೆ ಅದು ತೇಜಸ್ವಿನಿ ನದಿ ಅಲ್ಲ. ಅದು ಅದು ಆ ನದಿಯ ಹೆಸರು ಕಾರ್ಯಂಗಾಟ್ ನದಿ ಅಂತೇಳಿ, ಕಾರ್ಯಂಗಾಟ್ ಅಂತೇಳಿ. ಆದರೆ ನೋಡಿ ಒಂದು ಪರಿಣಾಮ ಹೇಗಿರುತ್ತೆ, ಒಂದು ಸಾಹಿತ್ಯದ ಪರಿಣಾಮ, ಒಂದು ಓದಿನ ಪರಿಣಾಮ ಅಂತಂದರೆ ತನ್ನ ಕಾಲ್ಪನಿಕವಾಗಿ ಆ ನದಿಗೆ ನಿರಂಜನರು ತೇಜಸ್ವಿನಿ ಅಂತ ಹೆಸರು ಕೊಟ್ಟ ಕಾರಣದಿಂದಾಗಿ ಇವತ್ತಿಗೂ ಕೂಡ ಎಲ್ಲರ ಬಾಯಲ್ಲಿ ಅದು ತೇಜಸ್ವಿನಿ ನದಿಯೇ ಆಗಿದೆ. ಸೊ ಅಷ್ಟರ ಮಟ್ಟಿಗೆ ಒಂದು ಸಾಹಿತ್ಯದ ಪ್ರಭಾವ ಹೇಗೆ ಬೀರುತ್ತೆ ಅನ್ನೋದಕ್ಕೆ ಅದು ಒಂದು ಕಾರಣ. ಸೊ ಆ ತೇಜಸ್ವಿನಿ ನದಿ ಮತ್ತು ಆ ತೇಜಸ್ವಿನಿ ನದಿಯಲ್ಲಿ ಬಿದ್ದಂತಹ ಸುಬ್ರಾಯ ಮತ್ತು ಅಲ್ಲಿ ಈಗ ಇರುವಂತಹ ವೀರ ಸ್ತೂಪಗಳು, ಸೊ ಎಲ್ಲವುದು ಕೂಡ ತುಂಬ ಚೆನ್ನಾಗಿ ಅಲ್ಲಿ ಇವತ್ತಿಗೂ ಕೂಡ ಆ ಕೈಯೂರಿನ ಕಥೆಯನ್ನು ಹೇಳ್ತಾ ಬಂದಿದೆ. ಸೊ ನನಗೆ ನಾನೇನಂತಂದರೆ ಪಿ ಸಾಯಿನಾಥ್ ಅಂತೇಳಿ ಅವರು ಒಂದು ರೀತಿಯಲ್ಲಿ ಪತ್ರಿಕೋದ್ಯಮದ ಒಂದು ಭಿನ್ನ ಪಥಿಕ, ಆತ ಬೇರೆ ದಾರಿಯಲ್ಲಿಯೇ ನಡೆದು ಆ ಪತ್ರಿಕೋದ್ಯಮವನ್ನು ಮಾಧ್ಯಮವನ್ನು ಕಟ್ಟಿದವರು. ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ರೀಸೆಂಟಾಗಿ, ದ ಲಾಸ್ಟ್ ಹೀರೋಸ್ ಅಂತೇಳಿ. ಅದನ್ನು ನಾನು ಕನ್ನಡಕ್ಕೆ ಕೊನೆಯ ಹೀರೋಗಳು ಅನ್ನುವ ಹೆಸರಲ್ಲಿ ಅನುವಾದ ಮಾಡಿದ್ದಾರೆ. ಸೊ ಆ ಕೊನೆಯ ಹೀರೋಗಳು ಏನು ಅಂತಂದರೆ ಸಾಯಿನಾಥ್ ಅವರು, ಅವ್ರು ಹೇಳ್ತಾರೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಸಾವಿರಾರು ನದಿಗಳು ಸೇರಿಕೊಂಡು ಬಂತು ಅಂತ. ಮತ್ತು ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮರೆಗಳಲ್ಲಿ ಯಜಮಾನರ ಹಟ್ಟಿಯಲ್ಲಿ ದನಿಕೂರುವ ಪಟ್ಟದಲ್ಲಿ ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು ಅಂತ ಸಿದ್ಧಲಿಂಗಯ್ಯನವರ ಒಲೆಮಾದಿಗರ ಹಾಡಿನಲ್ಲಿ ಬರ್ತದಲ್ಲ ತೇಟ್, ಅದೇ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಅದು ಒಬ್ಬರ ಹೋರಾಟ ಆಗಿರಲಿಲ್ಲ, ಪ್ರಮುಖರ ಹೋರಾಟ ಆಗಿರಲಿಲ್ಲ, ಈ ರೀತಿ ಅನಾಮಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನರು ಮುನ್ನಡೆಸಿದ ಪರಿಣಾಮವಾಗಿ ಸ್ವಾತಂತ್ರ್ಯ ಬಂದಿದ್ದು. ಆ ಅನಾಮಿಕರ ದಾಖಲೆಗಳನ್ನು ಸೊ ಆ ಕೊನೆಯ ಹೀರೋಗಳಲ್ಲಿ ಸೇರಿಸ್ತಾ ಹೋಗ್ತಾರೆ. ಆ ರೀತಿಯಲ್ಲಿ ಅನಾಮಿಕ ಹೋರಾಟಗಳಲ್ಲಿ ಪ್ರಮುಖವಾದ ನೆಲೆಯಲ್ಲಿ ನಿಲ್ಲೋದು ಈ ಕೈಯೂರು ಹೋರಾಟ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಅದು ಛಲದ ಜೊತೆಗೆ ಬಲದ ಪಾಠವನ್ನು ಕಲಿಸ್ತು. ಇದೇ ಸಿದ್ಧಲಿಂಗಯ್ಯನವರು ಹೇಳ್ತಾರೆ ಅಂಬೇಡ್ಕರ್ ಅವರ ಬಗ್ಗೆ ಬರೀತಾ, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಅಲವೇ, ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರು, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು ಅಂತ. ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಕೊರಗು ಇತ್ತು, ಏನಂದರೆ ನಾವು ಛಲ ಕಲಿಸಿದ್ವಿ ಆದರೆ ಬಲದ ಪಾಠನೂ ಕಲಿಸಬೇಕಾಗಿತ್ತು ಅಂತೇಳಿ. ಸೊ ಆದರೆ ಕೈಯೂರು ಆ ಛಲವನ್ನು ಮತ್ತು ಬಲವನ್ನು ಎರಡನ್ನೂ ಕಟ್ಟಿಕೊಟ್ಟಂಥ ಒಂದು ಕತೆ ಆಗಿತ್ತು. ಘಟನೆ ಆಗಿತ್ತು ಅಂತ. ಸೊ ನನಗೆ ಎಸ್ಪೆಷಲಿ ವಿದ್ಯಾರ್ಥಿಗಳು ಇಲ್ಲಿರೋದ್ರಿಂದ ಒಂದು ಪುಸ್ತಕ ಏನಂತಂದರೆ ಇಡೀ ಜಗತ್ತಿನಲ್ಲಿ ತುಂಬ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇರೋದು, ದ ಲೈಸ್ ಟೀಚರ್ ಟೋಲ್ಡ್ ಮೀ ಅಂತೇಳಿ ಅದೊಂದು ಸರಣಿ ಇದೆ. ಏನಂತಂದರೆ ನನ್ನ ಮೇಷ್ಟ್ರು ನನಗೆ ಹೇಳಿಕೊಟ್ಟ ಸುಳ್ಳುಗಳು ಅಂತೇಳಿ, ದ ಲೈಸ್ ಟೀಚರ್ ಟೋಲ್ಡ್ ಮೀ ಅಂತೇಳಿ ತುಂಬ ವೆರಿ ಪಾಪ್ಯುಲರ್ ಆದಂಥ ಪುಸ್ತಕಗಳು. ಅದರಲ್ಲಿ ಏನಂತಂದರೆ ಸೊ ಇಡೀ ಚರಿತ್ರೆಯನ್ನು ಅವರು ತಿರ್ಗಾ ರೀವಿಸಿಟ್ ಮಾಡ್ತಾ ಹೋಗ್ತಾರೆ, ಅನಲೈಸ್ ಮಾಡ್ತಾ ಹೋಗ್ತಾರೆ, ಎಷ್ಟೆಲ್ಲ ಸುಳ್ಳುಗಳನ್ನು ನಾವು ಹೇಳಿಕೊಡ್ತಾ ಇದ್ದೀವಿ ಅಂಥೇಳಿ. ಆ ಎಷ್ಟೆಲ್ಲ ಸುಳ್ಳುಗಳನ್ನು ಅಂತ ಅನ್ನಬೇಕಾದ್ರೆ ಬಹುಶಃ ನಾವು ಆ ರೀತಿ ಏನಾದರೂ ಪಠ್ಯಪುಸ್ತಕಗಳನ್ನು ರೀರೈಟ್ ಮಾಡಲಿಕ್ಕೆ ಹೊರಟ್ರೆ ನಾವು ಕೈಯೂರನ್ನು ತುಂಬ ಭಿನ್ನವಾಗಿ ಕಟ್ಕೊಡೋವಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ. ಸೊ ನಿರಂಜನರು ಹೇಳ್ತಾರೆ ಏನಂತಂದರೆ, ಸೊ ಸುಳ್ಯದಲ್ಲಿರಬೇಕಾದ್ರೆ ಒಂದು ಸಲ ಗಾಂಧಿಯವರು ಆ ಮಾರ್ಗದಲ್ಲಿ ಪಾಸ್ ಆಗ್ತಾರೆ. ಗಾಂಧಿಯವರು ಆ ಮಾರ್ಗದಲ್ಲಿ ಪಾಸ್ ಆದರೂ ಅನ್ನುವ ಕಾರಣಕ್ಕೇ ಇಡೀ ಸುಳ್ಯ, ಇಡೀ ಜಿಲ್ಲೆ, ಸೊ ಎಲ್ಲವೂ ಕೂಡ ಗಾಂಧಿಮಯ ಆಗ್ತಾ ಹೋಗ್ತದೆ. ಅವ್ರು ಹೇಳ್ತಾರೆ ನಾನು ಕಂಪ್ಲೀಟ್, ಸೊ ನಾನು ಗಾಂಧಿಯ ಪರವಾಗಿಬಿಟ್ಟೆ, ಇಡೀ ಊರು ಗಾಂಧಿಯ ಪರವಾಗಿ ಆಗಿಬಿಡ್ತು ಅಂತ. ನನಗೆ ಎಚ್ ನಾಗವೇಣಿ ಅವರು ಗಾಂಧಿ ಬಂದ ಅನ್ನುವ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ, ದಯವಿಟ್ಟು ಓದಬೇಕು. ಏನಂತಂದರೆ ಯಾಕೆ ಒಂದು ಐಕಾನ್ ಅನ್ನೋದು ಹುಟ್ಟುತ್ತೆ, ಗಾಂಧಿ ಆಗಲಿ ಕುದ್ಮುಲ್ ರಂಗರಾವ್ ಅವರಾಗಲಿ, ಸೊ ಎಲ್ಲರೂ ಕೂಡ ಯಾಕೆ ದೊಡ್ಡವರಾಗ್ತಾರೆ ಅಂತಂದರೆ, ಸೊ ಈಗ ಗಾಂಧಿ ಬಂದಾಗ ಆಗೋ ಬದಲಾವಣೆ ಒಂದು ರೀತಿಯಾದರೆ, ಗಾಂಧಿ ಬರ್ತಾರಂತೆ ಅನ್ನುವ ಒಂದು ಕಾರಣಕ್ಕೇ ಇಡೀ ಭಾರತಕ್ಕೆ ಭಾರತವೇ ಬದಲಾಗೋಗ್ಬಿಡೋದಿದೆಯಲ್ಲ, ಅದು ಕೂಡ ತುಂಬ ಭಿನ್ನವಾದ ನೆಲೆಯಲ್ಲಿ ಆ ಕಾದಂಬರಿ ಕಟ್ಕೊಡುತ್ತೆ ನಮ್ಮ ಕನ್ನಡ ಜಿಲ್ಲೆ. ಅಂದರೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಎರಡೂ ಸೇರಿ ಆವಾಗ ಕನ್ನಡ ಜಿಲ್ಲೆ ಅಂತ ಒಂದೇ ಇತ್ತು, ಆ ಕನ್ನಡ ಜಿಲ್ಲೆ ಇಡೀ ಗಾಂಧಿಮಯ ಆಗುತ್ತೆ. ಸೊ ಅದೇ ರೀತಿಯ ಘಟನೆಯನ್ನು ನಿರಂಜನರು ಹೇಳ್ತಾರೆ, ಅವರು ಬಂದ ಕಾರಣಕ್ಕೆ ಗಾಂಧಿ ಆಗಿಬಿಟ್ಟೆ. ನನಗೆ ಅವತ್ತಿಂದ ಓದಿನಲ್ಲಿ ನನಗೆ ತಾಕಲಾಟ ಶುರುವಾಯಿತು, ನಾನು ಶಿಕ್ಷಣ ಪಡಿಬೇಕಾ ಹೋರಾಟವನ್ನು ಮಾಡಬೇಕಾ ಅಂಥೇಳಿ. ಸೊ ಹಾಗಾಗಿ ಆ ಎರಡು ತಾಕಲಾಟಗಳ ಮಧ್ಯದಲ್ಲಿ ಇದ್ದವನು ಶಿಕ್ಷಣ ಎಷ್ಟು ಇಂಪಾರ್ಟೆಂಟೋ ಹೋರಾಟನೂ ಅಷ್ಟೇ ಇಂಪಾರ್ಟೆಂಟ್ ಅನ್ನುವ ಇದರಿಂದಾಗಿ ನಾನು ಈ ಹೋರಾಟದ ಬದುಕನ್ನು ಕೂಡ ನಾನು ಶಿಕ್ಷಣದ ಜೊತೆ ಜೊತೆಗೆ ಅದನ್ನು ಆಯ್ದುಕೊಂಡೆ ಅಂತ ಹೇಳ್ತಾರೆ. ಸೊ ಹೇಳ್ತಾ ಅವರು ಮುಂದುವರೆದು ಹೇಳ್ತಾರೆ ಏನಂತಂದರೆ, ನಾನು ಇಡೀ ನನ್ನ ಬದುಕಿನಲ್ಲಿ ಗಾಂಧಿತನವನ್ನು ಇಟ್ಟುಕೊಂಡೆ, ಆದರೆ ನಂತರದಲ್ಲಿ ಆ ಗಾಂಧಿ ಭ್ರಮೆ ಅನ್ನೋದು ಸೊ ಕ್ರಮೇಣ ಕಳೀತಾ ಹೋಗಿ, ಯಾಕೆ ಅಂತಂದರೆ ಅಷ್ಟೊತ್ತಿಗೆ ಸ್ವಾತಂತ್ರ್ಯ ಬರಲಿಕ್ಕೆ ಶುರುವಾಗಿತ್ತು. ಸ್ವಾತಂತ್ರ್ಯ ಬಂದ ಸಂದರ್ಭದ ನಂತರದಲ್ಲಿ ನನಗನ್ನಿಸ್ತೇನಂತಂದರೆ ಗಾಂಧಿವಾದದ ಕಾಲ ಮುಗಿದು ಅದು ಸಮಾಜವಾದದ ಕಾಲ ಆರಂಭ ಆಗ್ತಾ ಇದೆ ಅಂತ ನನಗೆ ಅನಿಸಿದ ಕಾರಣದಿಂದಾಗಿ ನಾನು ಗಾಂಧಿಯಿಂದ ಆಚೆ ಬಂದು ನಾನು ಸಮಾಜವಾದದ ಮಾರ್ಗವನ್ನು ತುಳಿದೆ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಒಂದು ಭಿನ್ನವಾದ ನೆಲೆಯಲ್ಲಿ ನಿರಂಜನರನ್ನು ನೋಡಿದಂತಹ ಸಾವಿರಾರು ಕಥೆಗಳು ಇದೆ. ಸೊ ಒಂದು ಏನಂತಂದರೆ, ಯಾಕೆ ಚಿರಸ್ಮರಣೆಯ ನಾನು ಅಲ್ಲಿ ಕಯ್ಯೂರಿಗೆ ಹೋದಂಥ ಸಂದರ್ಭ, ಕಯ್ಯೂರಿನಲ್ಲಿ ಆವಾಗ 5 ಜನರಿಗೆ ಗಲ್ಲು ಶಿಕ್ಷೆ ಆಗಿರುತ್ತೆ. 5 ಜನರಿಗೆ ಗಲ್ಲು ಶಿಕ್ಷೆ ಆಗಿ ಅದರಲ್ಲಿ ಒಬ್ಬನಿಗೆ ಅವನಿನ್ನೂ ವಯಸ್ಕ ಆಗಿರೋದಿಲ್ಲ ಅನ್ನುವ ಕಾರಣಕ್ಕೆ ಬಾಲಾಪರಾಧಿ ಅಂತ ಅವನನ್ನು ಬಿಟ್ಟುಬಿಡ್ತಾರೆ. ಸೊ ಚೂರಿಕಾಡನ್ ನಾಯರ್ ಅಂತೇಳಿ ಅವರ ಮನೆ ಈಗಲೂ ಅಲ್ಲಿ ಮಧ್ಯದಲ್ಲಿದೆ. ಸೊ ಆ ಚೂರಿಕಾಡನ್ ನಾಯಿಯವ್ರನ್ನ ಬಿಟ್ಟುಬಿಡ್ತಾರೆ, ಆಮೇಲೆ ಉಳಿದವರನ್ನು ಗಲಿಗೇರಿಸ್ತಾರೆ. ಸೊ ಈ ರೀತಿಯ ಕತೆಗಳೆಲ್ಲ ಇದೆಯಲ್ಲ. ಸೊ ಎಲ್ಲವುದನ್ನು ನೋಡಿ ಇದು ನನ್ನ ಮೇಲೆ ಮಾತ್ರ ಈ ರೀತಿ ಪರಿಣಾಮ ಬೀರಿದೆಯಾ ಅಂತಂದರೆ, ಅಥವಾ ನನಗೆ ಯಾಕೆ ಇದು ಆಸಕ್ತಿ ಆಯಿತು ಅಂತ ನೋಡಿದರೆ, ನನಗೆ ಒಂದು ತುಂಬ ನಾನು ಓದಿದ ಸಾಹಿತ್ಯದ ಭಿನ್ನ ಕವಲುಗಳಿದೆಯಲ್ಲ, ಒಂದು ಕಾದಂಬರಿ ಇತ್ತು ಏನಂತಂದರೆ, ಆನೆಯನ್ನು ಮಣಿಸಿದ ಮಿಡತೆಗಳು ಅಂಥೇಳಿ. ಆನೆಯನ್ನು ಮಣಿಸಿದ ಮಿಡತೆಗಳು. ಸೊ ಅಂದರೆ ಇದು ವಿಯೆಟ್ನಾಮಿನ ಕತೆ. ಸೊ ವಿಯೆಟ್ನಾಂನಲ್ಲಿ ತುಂಬ ಶಕ್ತಿಹೀನರ ದೇಶ, ಅದು ಅಮೇರಿಕಾದಂಥ ಆನೆಯನ್ನೇ ಹಿಮ್ಮೆಟ್ಟಿಸಿ ಬಿಸಾಕಿದ ಕಥನ ಅದು, ವಿಯೆಟ್ನಾಂನ ಹೋರಾಟ. ಸೊ ವಿಯೆಟ್ನಾಮ್ಗೆ ಸಂಬಂಧಪಟ್ಟ ಹಾಗೆ ಸೊ ನಾನು ಆಮೇಲೆ ಹೇಳ್ತೀನಿ. ಸೊ ಏನಂತಂದರೆ ನಾನು ಆದ ಎರಡನೇ ಕಥನ ಏನಂತಂದರೆ, ನಾನು ಒಂದು ಪ್ರವಾಸ ಕಥನ, ನನ್ನೊಳಗಿನ ಹಾಡು ಕ್ಯೂಬಾ ವನ್ನು ಬರೆದಿದ್ದೇನೆ. ಕ್ಯೂಬಾಗೆ ಭೇಟಿ ಕೊಟ್ಟು ಬರೆದ ಕಥನ. ನಾನು ಮತ್ತು ಸಿದ್ದಲಿಂಗೇಗೌಡ ಪಾಟೀಲ್ರು ಇಬ್ಬರೂ ಕೂಡ ಕ್ಯೂಬಾಗೆ ಹೋಗಿ ಬಂದವರು. ಆ ಕ್ಯೂಬಾ ಇರೋದು ಅದು ಕೇರಳದಷ್ಟು ಕೂಡ ಇಲ್ಲ, ತುಂಬ ಚಿಕ್ಕದು ಕೇರಳಕ್ಕೆ ಕಂಪೇರ್ ಮಾಡಿದರೆ ಕೂಡ. ಆದರೆ ಅಂತಹ ಒಂದು ರಾಷ್ಟ್ರ ಅಷ್ಟು ದೊಡ್ಡದಾದಂತಹ ಅಮೇರಿಕಾವನ್ನು ಮಣಿಸಿ ಬಿಸಾಕಿದೆ. ಕ್ಯೂಬಾವನ್ನು ಇವತ್ತಿಗೆ ಕೂಡ ಯಾವ ಕ್ಷೇತ್ರದಲ್ಲೂ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅಂತಹ ಕಥನಗಳಿದೆಯಲ್ಲ, ಅಂದರೆ ಒಂದು ಚಿಕ್ಕ ಶಕ್ತಿ ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವಂತಹ ಕಥನಗಳು, ಬಹುಶಃ ಅದೇ ಕಾರಣಕ್ಕೆ ನನಗೆ ಕಯ್ಯೂರು ಇಷ್ಟ ಆಯಿತು ಅಂತ ಅನ್ನಿಸ್ತದೆ. ನಾನು ಕ್ಯೂಬಾಗೆ ಹೋದಾಗ ಅಲ್ಲಿ ಭಾರತೀಯರನ್ನು ನೋಡಿದರೆ ಸಾಕು, ಸೊ ಜೋರಾಗಿ ಹರ್ಷೋದ್ಗಾರ ಮಾಡ್ತಿದ್ರು. ಫಸ್ಟ್ ನನಗೆ ಗೊತ್ತಾಗಿರಲಿಲ್ಲ, ಆಮೇಲೆ ಅವ್ರ ಜೊತೆ ಮಾತಾಡ್ತಾ ಹೇಳಿದ್ರು ಏನಂತಂದರೆ, ಆ ಹೋರಾಟದಲ್ಲಿ ಗೆದ್ದಾಗ ಕೋಲ್ಕತ್ತಾದಲ್ಲಿ ಸೊ ವಿಯೆಟ್ನಾಂನ ಓಚಿಮಿನ್ನ ಪ್ರತಿಮೆಯನ್ನು ಸ್ಥಾಪಿಸ್ತಾರೆ. ಸ್ಥಾಪಿಸಿದಾಗ ಕೊಟ್ಟ ಘೋಷಣೆ ಏನಂದರೆ, ಹಮಾರಾ ನಾಮ್ ತುಮಾರಾ ನಾಮ್ ವಿಯೆಟ್ನಾಂ ವಿಯೆಟ್ನಾಂ ಅಂತೇಳಿ, ಹಮಾರಾ ನಾಮ್ ತುಮಾರಾ ನಾಮ್ ವಿಯೆಟ್ನಾಂ ವಿಯೆಟ್ನಾಂ ಅಂತ. ಇದು ನಮಗೆ ಗೊತ್ತಿಲ್ಲ, ಆದರೆ ಆ ನೆಲದಲ್ಲಿ ಕ್ಯೂಬಾದ ನೆಲದಲ್ಲಿ ವಿಯೆಟ್ನಾಂನವರು ನಮಗೆ ಹೇಳ್ತಿದ್ದಾರೆ ಈ ಹಿಂದಿಯ ಸ್ಲೋಗನನ್ನು. ಸೊ ಅಂದರೆ ಚಿಕ್ಕ ಚಿಕ್ಕ ಕಥನಗಳಿದೆಯಲ್ಲ, ಚಿಕ್ಕ ಚಿಕ್ಕ ಹೋರಾಟಗಳು, ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವ ಹೋರಾಟಗಳಿದೆಯಲ್ಲ, ಆ ಕಾರಣಕ್ಕೆ ಕಯ್ಯೂರು ಅಷ್ಟು ಇಂಪಾರ್ಟೆಂಟ್ ಆಯ್ತೇನೋ ಅಂತ ಅನ್ನಿಸ್ತದೆ. ಸೊ ಇದು ಒಂದು ನನಗನ್ನಿಸ್ತಾ ಇತ್ತು ಏನಂತಂದರೆ, ಸೊ ನಮಗೆ ಇಷ್ಟ ಆಗಿದೆಯೇನೋ, ಯಾಕೆಂದರೆ ನಮ್ಮ ಕಾಲದಲ್ಲಿ ಹೋರಾಟಗಳಿತ್ತು, ಸ್ಟೂಡೆಂಟ್ಸ್ ಯೂನಿಯನ್ಗಳಿತ್ತು, ಸ್ಟೂಡೆಂಟ್ಸ್ ಹೋರಾಟಗಳಿತ್ತು. ಅಷ್ಟೇ ಅಲ್ಲ, ಜನಪರ ಹೋರಾಟಗಳಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ವಿ. ನರಗುಂದ ನವಲಗುಂದ ಹೋರಾಟ ಇಡೀ ಒಂದು ಸರ್ಕಾರನೇ ಬಿಸಾಕಿಸ್ತು. ಆ ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ವಿ, ಆ ನಂತರದ ಹೋರಾಟದಲ್ಲಿದ್ವಿ, ಗ್ಯಾಟ್ ಒಪ್ಪಂದ ಆದಾಗ ಪ್ರತಿಭಟನೆ ಮಾಡಿದವರಲ್ಲಿ ನಾವಿದ್ವಿ, ಆಯ್ತಲ್ಲ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇದು ನಮ್ಮ ಕಾಲಕ್ಕೆ ಮುಗಿದೋಯ್ತೇನೋ, ಅಥವಾ ನಮಗೆ ಮಾತ್ರ ಚಿರಸ್ಮರಣೆ ಇಂಪಾರ್ಟೆಂಟೇನೋ ಅನ್ನಬೇಕಾದ್ರೆ, ಇದ್ದಕ್ಕಿದ್ದಾಗೆ ಫೇಸ್ಬುಕ್ಕಲ್ಲಿ ನೋಡ್ತೀನಿ, ಅಲ್ಲಿ ಹೇಳ್ತಿದ್ದಾರೆ ಒಂದು ಚಳುವಳಿ ಶುರುವಾಗಿದೆ, ಕಯ್ಯೂರಿಗೆ ಹೋಗೋಣ, ಚಿರಸ್ಮರೆಯನ್ನು ಓದೋಣ, ಕಯ್ಯೂರಿಗೆ ಹೋಗೋಣ ಅಂತೇಳಿ ಒಂದು ಕ್ಯಾಂಪೇನ್ ಶುರುವಾಗಿದೆ. ಆಶ್ಚರ್ಯ ಆಯಿತು ನನಗೆ, ಎಲ್ಲ ಯಂಗ್ಸ್ಟರ್ಸು ಎಲ್ಲರೂ ಕೂಡ ಇವತ್ತಿನ ಸೋಷಿಯಲ್ ಮೀಡಿಯಾದ ಹುಡುಗರುಗಳು. ಸೊ ಸೋಷಿಯಲ್ ಮೀಡಿಯಾದ ಜನ್ರೇಷನ್ ಇದೆಯಲ್ಲ, ನಾವು ತಪ್ಪರ್ಥ ಮಾಡ್ಕೊತಾ ಇದ್ದೀವಿ ಏನಂತಂದರೆ, ಇವತ್ತಿನ ಜನ್ರೇಷನ್ಗೆ ಒಂದು ಸೆನ್ಸಿಟಿವಿಟಿ ಇಲ್ಲ, ರೀಡಿಂಗ್ ಇಲ್ಲ. ಇಲ್ಲ, ಅದು ಬೇರೆ ಇದೆ, ಆದರೆ ನಮಗೆ ಗುರುತಿಸೋದಕ್ಕಾಗ್ತಾ ಇಲ್ಲ ಅಷ್ಟೇ. ಸೊ ಅದರಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಮಾಡಿದ್ರು, ಒಬ್ಬರು ಕಾಲ್ ಕೊಟ್ಟಾಗ ಎಲ್ಲರೂ ಕೂಡ ಇಡೀ ಕರ್ನಾಟಕದಲ್ಲಿ ಚಿರಸ್ಮರಣೆ ಪುಸ್ತಕವನ್ನು ಕೊಂಡುಕೊಂಡ್ರು. ಚಿರಸ್ಮರಣೆ ಪುಸ್ತಕವನ್ನು ತಗೊಂಡು ಅವರು ಫಸ್ಟ್ ಮಾಡಿದ್ದು ಕೊಂಡುಕೊಂಡಿದ್ದೀನಿ ಅಂತೇಳಿ ಒಂದು ಸೆಲ್ಫಿ ಹಾಕಿದ್ದು. ಲೆಕ್ಕ ಹಾಕಿ ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ಜನ ಕೊಂಡುಕೊಂಡು ಎಷ್ಟು ಸೆಲ್ಫಿಗಳನ್ನು ಹಾಕಿದಾಗ ಚಿರಸ್ಮರಣೆ, ಕಯ್ಯೂರು ಮತ್ತು ನಿರಂಜನ ಮೂರು ಜನರು ಕೂಡ ಚರ್ಚೆಗೆ ಬಂದರು ಅಲ್ವಾ. ಅದಾದಮೇಲೆ ಅದನ್ನು ಓದೋದಕ್ಕೆ ಶುರು ಮಾಡಿದ್ರು, ಓದುತ್ತಾ ಇರುವ ವಿಡಿಯೋಗಳನ್ನು ಫೇಸ್ಬುಕ್ಗಳಲ್ಲಿ ಹಾಕಿದ್ರು, ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕಿದ್ರು. ಸೊ ಇದೆಲ್ಲ ಆದಮೇಲೆ ಸೊ ಎಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಮಂಗಳೂರಿಗೆ ಬಂದು

ಸೊ ಹಾಗಾಗಿಯೇ ಅದು ಹೇಳ್ತಾ ಇದ್ದಾರೆ ಅವ್ರು ಏನಂತಂದರೆ, ಸೊ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದವರೇನೆ, ಸೊ ನಿಮ್ಮ ಜೊತೆಗೆ ಇರೋವರೇನೆ ಅಂತೇಳಿ. ಸೊ ಅಷ್ಟು ಜನ ಅಲ್ಲಿ ಹೋಗಿ ಬಂದ ಮೇಲೆ ನಾನು ಅಂದ್ಕೊಂಡೆ ಮುಗೀತು, ಇದು ಒಂದು ಇನ್ಸ್ಟಾಗ್ರಾಮ್ನ ಒಂದು ರೀತಿಯ ಫ್ಯಾಷನ್ ಇರಬಹುದು ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ, ಬೆಂಗಳೂರಿನಲ್ಲಿ ಒಂದಷ್ಟು ಜನ ಮಹಿಳೆಯರು ಅವರವರ ಮನೆಯ ಮಹಡಿಗಳಲ್ಲಿ ಸೇರಿ, ಬಿಡುವಿನ ವೇಳೆಯಲ್ಲಿ ಮಹಡಿಗಳಲ್ಲಿ ಸೇರಿ ಚಿರಸ್ಮರಣೆಯನ್ನು ಓದುವ ಅಭಿಯಾನ ಶುರು ಮಾಡಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ನಾನು ವಿಜಯ ಕರ್ನಾಟಕದಲ್ಲಿ ಮತ್ತು ಉದಯವಾಣಿಯ ಅಂಕಣದಲ್ಲಿ ಬರೆದಿದ್ದೇನೆ ನಾನು ಇದರ ಬಗ್ಗೆ. ಅವರ ಮನೆಯ ಮಹಡಿಗಳಲ್ಲಿ ಸೇರಿ ಬೆಂಗಳೂರಿನ ಹಲವಾರು ಮನೆಗಳ ಅಟ್ಟಗಳು ಚಿರಸ್ಮರಣೆಯ ಪಠಣಗಳಾಗಿದ್ದವು, ಚರ್ಚೆಯ ಕೇಂದ್ರಗಳಾಗಿದ್ದವು. ಸೊ ಹಾಗಾಗಿಯೇ ಯಾಕೆ ಚಿರಸ್ಮರಣೆ ಇಷ್ಟೊಂದು ಇಂಪಾರ್ಟೆಂಟು ಅಂತಂದರೆ, ಸೊ ನನಗೆ ಅನ್ನಿಸ್ತು ಏನಂತಂದರೆ, ಒಂದು ಚಿರಸ್ಮರಣೆ ನಮ್ಮನ್ನು ಹೇಗೆ ಪ್ರಭಾವಿಸ್ತಾ, ಕಯ್ಯೂರು ನಮ್ಮನ್ನು ಹೇಗೆ ಪ್ರಭಾವಿಸ್ತಾ, ಸೊ ಅಂತಹದೇ ರೀತಿಯಲ್ಲಿ ಅದರ ಪ್ರವಾಹ ಇನ್ನೂ ಕೂಡ ಈ ಶಾಲ್ಮಲೆ ಅಂತ ಹೇಳ್ತೀವಲ್ಲ, ಸೊ ಅದು ಇದೆ ಆದರೆ ಇಲ್ಲ ಗೊತ್ತಿಲ್ಲ. ಸೊ ಹಾಗೆ ಅದು ಸದ್ದಿಲ್ಲದೆ ಅದು ಒಂದು ರೀತಿ ಜುಳುಜುಳು ಅರಿತಾ ಇದೆ ಅನ್ನೋ ರೀತಿಯಲ್ಲಿ, ಆ ಶಾಲ್ಮಲೆಯ ರೀತಿಯಲ್ಲಿ ಈ ಚಿರಸ್ಮರಣೆ ಮತ್ತು ನಿರಂಜನರ ಪ್ರಭಾವ ಅದು ಯಾವತ್ತಿಗೂ ಅರಿತನೇ ಇದೆ ಅಂತ ಅನ್ನಿಸ್ತು. ಸೊ ನಾನು ಅಲ್ಲಿಗೆ ಹೋಗಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ನನಗೊಂದು ಮೆಸೇಜ್ ಬಂತು, ನೋಡಿದ್ರೆ ನಾಟ್ ಡಿಸೋಸ್ ಅವ್ರದ್ದು ಏನಂತಂದರೆ, ಸದ್ಯ ನೀವಾದರೂ ಕಯ್ಯೂರಿಗೆ ಕಾಲಿಟ್ರಲ್ಲ, ನಾನು ಇಡಬೇಕು ಅಂತ ತುಂಬ ವರ್ಷಗಳಿಂದ ಯೋಚನೆ ಮಾಡಿದ್ದೆ ಅಂತ ಬಂತು. ಸೊ ಅದಾದಮೇಲೆ ವೇಣುಗೋಪಾಲ್ ಶೆಟ್ಟಿ ಅಂತ ಅವರೊಬ್ಬರು ಟೆಲಿವಿಷನ್ನಲ್ಲಿ ದೊಡ್ಡ ಜರ್ನಲಿಸ್ಟ್ ಅವರು, ಸೊ ಅವರೊಂದು ಮೆಸೇಜ್ ಮಾಡಿದರು, ನೀವು ಬರೆಯುವುದನ್ನು ನೋಡಿ ನಾನು ತಕ್ಷಣವೇ ಕಯ್ಯೂರಿಗೆ ಹೋಗಿ ಓಡಾಡಿ ಬಂದೆ ಅಂತ. ಅಂದರೆ ಎಲ್ಲೆಲ್ಲೆಲ್ಲೆಲ್ಲೇನೇನು ಪ್ರಭಾವ ಆಗ್ತಾ ಇದೆ ಅಂತ. ಮತ್ತು ಇಷ್ಟೆಲ್ಲದರ ಮಧ್ಯದಲ್ಲಿ ಒಂದು ಘಟನೆ ನನಗೆ ತಾಕ್ತು ಏನಂತಂದರೆ, ಪುನೀತ್ ಅಭಿನವ್ ಅನ್ನುವ ಹೆಸರಿನ ಹುಡುಗ, ಈ ಜನರು ಓದ್ರಲ್ಲ ಅಲ್ಲಿಗೆ ತಂಡ, ಅದರಲ್ಲಿರ್ತಾರೆ ಆ ಹುಡುಗರ ತಂಡದಲ್ಲಿ. ಸೊ ಕಯ್ಯೂರಿಗೆ ಭೇಟಿ ಕೊಡೋಣ ಅನ್ನುವ ಚಳವಳಿ ಆಯಿತಲ್ಲ ಅದರಲ್ಲಿ, ಅಲ್ಲಿ ಹೋಗಿ ಘೋಷಣೆ ಹಾಕಿದ ಮೇಲೆ ಆ ಪುನೀತ್ ಭಾರ್ಗವ್ ಅನ್ನುವ ಹುಡುಗ ಏನು ಮಾಡ್ತಾನೆ ಅಂದರೆ, ಅಲ್ಲಿ ಭಾರ್ಗವ ಕಿತ್ತಾಕಿ ಪುನೀತ್ ಅಪ್ಪು ಅಂತ ತನ್ನ ಹೆಸರನ್ನು ಬದಲು ಮಾಡಿಕೊಳ್ತಾನೆ. ಆ ಅಪ್ಪು ನೇಣಿಗೆ ಏರಿದಂತಹ ಒಬ್ಬ ಹೋರಾಟಗಾರ, ಅವನ ಹೆಸರು ಇವತ್ತಿಗೂ ನೀವು ನೋಡಿ ಫೇಸ್ಬುಕ್ಕಲ್ಲಿ ಪುನೀತ್ ಅಪ್ಪು ಅಂತಲೇ ಇದೆ, ಮತ್ತು ಅವನು ಇವತ್ತಿಗೂ ಕೂಡ ಜನಪರವಾಗಿ ಅವನ ಹೋರಾಟಗಳನ್ನು ಕಟ್ತಾನೇ ಇದ್ದಾನೆ. ಅಂದರೆ ಇದೆಲ್ಲವೂ ಇದೆಯಲ್ಲ, ಸೊ ಇವೆಲ್ಲವೂ ನಮ್ಗೆ ಏನು ಹೇಳ್ತಿದೆ ಅಂತಂದರೆ, ಚಿರಸ್ಮರಣೆಯೂ ಶಾಶ್ವತ, ನಿರಂಜನರೂ ಶಾಶ್ವತ, ಕಯ್ಯೂರೂ ಶಾಶ್ವತ, ಆದರೆ ನಾವೆಲ್ಲರೂ ಕೂಡ ಈಗ ಬಂದು ನಿಂತಿರೋದು ಜಾಗತೀಕರಣದ ಮಧ್ಯದಲ್ಲಿ. ಅಂದರೆ ನಾವು ಮಾತ್ರ ಮುಖ್ಯ ಅನ್ನೋದನ್ನು ಭ್ರಮೆಯನ್ನು ಜಾಗತೀಕರಣ ನಮ್ಮ ಮಧ್ಯದಲ್ಲಿ ಬಿತ್ತುತ್ತಾ ಇದೆ. ಯಾಕೆ ಬಿತ್ತುತ್ತಾ ಇದೆ ಅಂತಂದರೆ, ಜಾಗತೀಕರಣ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದ್ದನ್ನು ತೆಗೆದು ನಮ್ಮನ್ನು ಒಬ್ಬ ಬಳಕೆದಾರನನ್ನಾಗಿ ಮಾಡಿದೆ. ನಾವಿವತ್ತೆಲ್ಲರೂ ಕೂಡ ಮಾರಾಟಗಾರರ ಕಣ್ಣಲ್ಲಿ ನಾವು ಮನುಷ್ಯರಲ್ಲ, ವಿ ಆರ್ ಆಲ್ ಪ್ರಾಡಕ್ಟ್ಸ್. ನಮಗೆ ಗೊತ್ತಿರಬೇಕಾದ ವಿದ್ಯೆ ಒಂದೇ ಅಂತಂದರೆ, ಈ ಬಾರ್ಕೋಡನ್ನು ಸ್ಕ್ಯಾನ್ ಮಾಡೋ ಅಂಥ ಸಾಕ್ಷರತೆ ಇದ್ದರೆ ಸಾಕು ಅವರಿಗೆ. ಸೊ ಅಂತಹ ಕಾಲದಲ್ಲಿ ಕೂಡ ನಾವು ಈ ವಿಶ್ವವಿದ್ಯಾಲಯದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮುಖಾಂತರ ನಿರಂಜನರ ಬಗ್ಗೆ ಮಾತಾಡಲಿಕ್ಕೆ, ಕಯ್ಯೂರ ಬಗ್ಗೆ ಮಾತಾಡಲಿಕ್ಕೆ ನಿಂತಿದ್ದೀವಲ್ಲ, ಅದು ಒಂದು ದೊಡ್ಡ ಕೊಡುಗೆ ಅಂತ ನಾನು ಅಂದ್ಕೊಳ್ತೇನೆ. ಅದಕ್ಕಾಗಿ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ, ಅವರ ಎಲ್ಲ ಒಡನಾಡಿಗಳಿಗೂ, ಅಧ್ಯಯನ ಕೇಂದ್ರಕ್ಕೂ, ಮತ್ತು ನಿಮಗೂ ಕೂಡ ನಾನು ತುಂಬ ಇಲ್ಲಿ ಬಂದು ಇದನ್ನು ಕೇಳ್ತಾ ಇದ್ದೀರಲ್ಲ, ಇದರಲ್ಲಿ ಒಂದು 10 ಜನ ಆದರೂ ಆ ಪುಸ್ತಕವನ್ನು ಓದಿದರೆ, ಸೊ ನಿಮ್ಮ ಒಂದು ಆ ಒಂದು ಹೋರಾಟದ ಕಿಡಿ ಅದು ಮುಂದೆ ದಾಟ್ಕೊಂಡು ಹೋಗುತ್ತೆ ಅಂತ. ಈ ಒಂದು ಚಿರಸ್ಮರಣೆಯನ್ನು ಕಾಸರಗೋಡು ಚಿನ್ನ ದೂರದರ್ಶನಕ್ಕೆ ಧಾರಾವಾಹಿಯಾಗಿ ಮಾಡಿದ್ದಾರೆ, ಅದು ಅವೈಲಬಲ್ ಇದೆ, ಸೊ ಯೂಟ್ಯೂಬಲ್ಲಿ ಅವೈಲಬಲ್ ಇದೆ, ಅದನ್ನು ನೋಡಿ. ಮತ್ತು ಬಿ ಸುರೇಶ್ ಚಲನಚಿತ್ರ ನಿರ್ದೇಶಕರು ಅವರು ಅದನ್ನು ನಾಟಕವಾಗಿ ಕೂಡ ಮಾಡಿದರು. ಸೊ ಈ ಎಲ್ಲವೂ ಕೂಡ ನಮ್ಮ ಮಧ್ಯದಲ್ಲಿರಬೇಕಾದರೆ, ಸೊ ನನಗೆ ಅನ್ನಿಸ್ತು ಏನಂತಂದರೆ, ಆ ಪುಸ್ತಕದಲ್ಲಿ ಒಂದು ಕೊನೆಯಲ್ಲಿ ಬರುತ್ತೆ, ಎಲ್ಲವುದನ್ನು ಹೇಳಿದ ಮೇಲೆ ಆ ನಿರೂಪಕ ಚಿರಸ್ಮರಣೆಯ ಇಡೀ ಕಥೆಯನ್ನು ಹೇಳ್ತಾನೆ, ಹೇಳಿ ಆದಮೇಲೆ ಎಲ್ಲರೂ ಕೂಡ ಸ್ತಬ್ಧರಾಗಿರ್ತಾರೆ. ಆವಾಗ ಆ ನಿರೂಪಕ ಹೇಳ್ತಾನೆ, ನೀವು ಮೌನವಾಗಿದ್ದೀರಿ, ಮೌನಕ್ಕೂ ಅರ್ಥವಿದೆ, ನಾನು ಬಲ್ಲೆ. ಭಾವನೆಗಳು ಒತ್ತರಿಸಿದಾಗ ಎಷ್ಟೋ ಸಾರಿ ನಾವು ಮೌನ ತಳೆಯುತ್ತೇವೆ. ಕಯ್ಯೂರಿನ ನಮಗೆಲ್ಲ ಈ ಅನುಭವ ಹೊಸದಲ್ಲ,

0: ಈ ಹಲವು ವರ್ಷಗಳ ಕಾಲ ಆಡಬೇಕೆನಿಸಿದ್ದನ್ನೆಲ್ಲ ನಾವು ಆಡಿದ್ದರೆ ಆ ಮಾತುಗಳು ಬೆಟ್ಟದಷ್ಟು ಎತ್ತರವಾಗುತ್ತಿದ್ದವು. ಅಳಬೇಕು ಎನಿಸಿದಾಗಲೆಲ್ಲ ನಾವು ಹತ್ತಿದ್ದರೆ ತೇಜಸ್ವಿನಿಯ ಹೊಳೆ ಯಾವತ್ತೂ ಬತ್ತುತ್ತಿರಲಿಲ್ಲ. ಆದರೆ ಮನಸ್ಸಿನಲ್ಲಿ ಇದ್ದುದನ್ನು ಯಾವಾಗಲೂ ನಾವು ಮಾಡುವುದಿಲ್ಲ, ತೋಚಿದ್ದನ್ನೆಲ್ಲ ಎಂದೂ ಆಡುವುದಿಲ್ಲ ಅಂಥೇಳಿ. ನನಗೆ ಕಯ್ಯೂರಿನ ಬಗ್ಗೆ, ನಿರಂಜನರ ಬಗ್ಗೆ ತೋಚಿದ್ದನ್ನು ಎಲ್ಲವನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು.
1: ಇಷ್ಟವರೆಗೆ ನಿರಂಜನ ಜನ್ಮಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಮನು ಬಳಿಗಾರ್ ಹಾಗೂ ಜಿ ಎನ್ ಮೋಹನ್ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ 107.8 FM.

0: ನೀವು ಕೇಳ್ತಾ ಇದ್ರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ, ತುಳು ಯಕ್ಷಗಾನ ಬಬ್ಬುಸ್ವಾಮಿ ಮಹಿಮೆ, ಇದರ 5ನೇ ಕಂತು.
1: ಕನ್ನಡ ಕಡಮಲ್ ಕೂಡ ಸರಿಯತ್ತು ಕಾಯನ್ನು ಕೊಡ್ತು ಮಾಯಕ್ಕೂ ಸೇರುಂಗ.

ಧರ್ಮರಕ್ಷಣೆ ಮಾಡೋದು ಎತ್ತಿ ಒತ್ತಿರ ಬರ್ತು ಬರ್ತಾರು ಬಂದರು ಇಂತ ಎಲ್ಲ ಬಸದಿರ ತಾನೇ ಬಂದ್ಬಿಡು ಈಶ್ವರ ದೇವ್ರ ಅಂತೀರಿ ಅಪ್ಪಗ ದೇವ್ರಲ್ಲ ಅನುಗ್ರಹ ಹುಟ್ಟಿನ ಚಿತ್ತ

ಹಸಿ ಕೊದಡಿಯ ತರಿಸಿ ಬಹುಬಲ ಮತ್ತನ

0: ಸಾರಜನ
1: ಮುಕುಲೆ ಸಾರವಾಣಿ ದೈವನು ದಾಯದ ಗೋಡಾದ ಬತ್ತೇರು ಇನಿ ಅಮಾಸೆ ಕಡಲ ಮೀಯೋಡು ಆ ಉದ್ದೇಶವಾದ ಬೈದೇರಿ ಮುಕ್ಲೆ ನುಂತಾವಡು ಮುಕ್ಲೆಗೆ ಎನ್ನ ಶಕ್ತಿದಾನೇ ಬಂಪುಡವು ಮುಕ್ಲೆಗ ಶುರು ಮಾಡಿ ಗೊತ್ತ ಅನ್ಪೋಡು ಐಕ್ ಬೋಡಾದು ಒಂಜಿ ಕಾರನ್ನು ಗಟ್ಟಾಗದೀದು ಒಂಜಿ ಕಾರನ್ನು

ನಮ್ಮನ್ನು ಅಡ್ಡವಾದಂತದ್ದು ಏರಂದು ವಿಚಾರ ಬರ್ತಲೇ.

0: ಭಾರಿ ಖುಷಿ ಅವನುಂಡಿಯ ದಾಯಾಗ ಮಾಡೋದು ಬರ್ತಾರ
1: ದಯಾಗೋಡೋದು ಬರ್ತೀನಿ ಮಂಡ ಮೂಲ ಎಲ್ಲ ಮಸ ದಿನ ಅಂದ್ರೆ ಆ ಬರ್ತು ಕಡಲಿ ವಿಯಾಳವಾಗಿದ್ದೀನಿ
0: ಹೆಡ್ಡ ವಿಚಾರ ಹೆಡ್ಡ ವಿಚಾರ ಕನ್ನಡ ಭಾಷೆಯ ಅಗತ್ಯತೆ ಆದ ಎತ್ತಿನಿ
1: ಅಡ್ಡವಾದ
0: ನಿಖಲಾಗ ಸಾಧಿ ಮುಟ್ಟಿ ಜನ
1: ಎಂತ
0: ಒರಿಯತ್ತು ರಟ್ಟತ್ತು ಸಾರ ಜನ ಪೋಪನ ಸಾಧಿ ಮೂಲುಂಡು ತಾಕಿದ ಬಗ್ಗೆ

0: ಆದ ಭಾಗವತನ
1: ಮಾತಾಡ್ತಿ ಎರಡು ಜಾತಿಗೂ ಪಟು ಮಾಡ್ದು ಅಂತ ತೆರಿಗೆ
0: ಅಂತಾನೆ
1: ನಿಕ್ಕ ಪಾತಾಡ ಅರ್ಥ ಅಪ್ಪಜಿ ನಿಕ್ಕ ನಾನು ಪೆಟ್ಟೇ ಮಾಡ್ದು
0: ನಿಕ್ಕ ಸಾರ ಜನತ ಪಾತ್ರ ತಿಕ್ಕುನ ಅನತ್ತ ಅಂತಲ್ಲ ಕಂಕೊಂಡಿತ್ತ.

0: ಜಗದಿ ಸತ್ಕರ್ಮ ಜಯಿಸುವುದೆಂಬರ ಧರ್ಮ ನಮ್ಮಲ್ಲೇ ತಕೇ ಕ್ಷರಣಿನಿ ಕೇಳುಗೋ ಕೇಳೋ
1: ಚುರುಕಾದ ಸಣ್ಣ ಸಣ್ಣ ಅಂದ್ರೆ ಸ್ನಾನ ಮಾಡಿ ದೈವನು ನೀರ ಹೋಗ್ಬಿಡ ಸಾಧಿಗ ಈ ಅಡ್ಡ ಅಂತದ ಇದು ಸರಿಯಾ ಮರ್ಯಾದೆ ಅಟ್ಲೈತೆ ಸಾಧಿ ಗುರ್ತುಕರು
2: ಇಜಿಂಡಾ
1: ಇಜಿಂಡಾ ನೀನ ಕಾರ್ ಕಟ್ಕೊಳ್ಳೋ

చెప్పు

0: ಸಲ ದೈವಹಿಂಜಿ ಬಂದು ಇತ್ತನಿಕ್ ಬುದ್ಧಿ ಬರ್ತೇನೆ. ಸರಿ, ನನದು ಮುಗಿ ಏರು ಅಧರ್ಮನು ಬಂದೊಂದು ಬರ್ತೀರ ಅಕ್ಲಿಗೆ ಬಿಜಿಂದರು ಕೊಡ್ದು ಕಾಡಿಪ ತೋದಂದು ಬಲ
1: ಅಂಚನೆ
0: ನನದು ಮುಗ ಮೊಗವೀರನ್ನ ಕುಲದೈವ ಆದ ಮೇರೆ ಬಲ ಮಿಕ್ಕ ಎಡ್ಡೆ ಅವಳು.

ಸೀಮೆಗೂ ಬತ್ತ ಮಹಾಮಾಯಿನ ಜಾತ್ರೆ ಒಂದುಂಡು ಅವೇ ತೋ ಜನ ತೇರು ಹೋಯ್ತುಂಡಲ್ಲ ತೇರು ದುಂಬು ಹೋಯರಕ್ಕೆ ಏನೊಂದಿಜ್ಜಿ ಅವೇ ಕಾದೆ ಯಾಣ ಬೋದು ಬುಗಿಲು ಕೊಪ್ಪೆ ದುಃಖ.

0: ಇದುವರೆಗೆ ಬಬ್ಬುಸ್ವಾಮಿ ಮಹಿಮೆ ಈ ತುಳು ಯಕ್ಷಗಾನದ 5ನೇ ಕಂತು ಕೇಳಿದಿರಿ. ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಂಡ್
1: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ನಿಖಿಲ್ ಕೇನೊಂದುಲ್ಲರ ರೇಡಿಯೋ ಸಾರಂಗ್ 107.8 FM. ಇನಿತ ತುಳು ಕಾರ್ಯಕ್ರಮಗೂ ನಿಖಿಲ್ಗೆ ಮಾತ್ರೆಗ್ಲ ಮೋಕಿದ್ದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡ್ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೋಕೇಶೆ ನಾಟಕದ ಮೂಜನೆ ಯಜ್ಞೆ
1: ಬುಳ್ಳಿ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ ನೆತ್ತಡಿಟಿವಿ ಬುಳ್ಳಿ ಕಲಾವಿದರ ಕುಡ್ಲ ಬೊಕ್ಕ ಅತಿಥಿ ಕಲಾವಿದರು ಅಭಿನಯಿಸುನ ತುಳು ಅಪ್ಪಿನ ಜಕ್ಕಿಲ್ಗೆ ರಡ್ಡನೆ ಕಲಾ ಕಾಣಿಕೆ ಲೈಫ್ ಲೋಕೇಶೆ ಲೈಫ್ ಹಿಡ್ಕೊಬಿಡ್ಸಿ
2: ಕಾಲಿ ಪೂಕರ್ನೆ ಗೀತ ಮಲ್ಲ ಇಶಿ ಮಲ್ ತಂದ ದಾದೆ ಕಾಲ ಜ್ಯೋತಿಷದಂದು
3: ಕಿತ್ತನೇಕಾಂಡಿನ
2: ಜ್ಯೋತಿಷ್ಯ ಶಾಸ್ತ್ರ ಸಂಪ್ರದಾಯದ ಬುದರ್ಡೆ ಪಾಪದೊಂದು ಪೊಂಡನ ಲೈಫ್ ಹುಡುಗ ಪರ್ಚಿ ಅವನಿಕ್ಲೆ ನಾ ಮೂಢನಂಬಿಕೆ ಸ್ವಂತ ಬುದ್ಧಿದಂತೆ ಏರನ್ನ ಮನಸ್ಸಿಗೆ ಬೇಜಾರು ಕೊಡಿಸಿ ಒಂದು ವಿಷಯ ನೆನಪಿದೆ ಜ್ಯೋತಿಷ್ಯ ಶಾಸ್ತ್ರ ಸರಿಯಾದ ತೆರಿನ ಜ್ಯೋತಿಷ್ಯರು ಏಪಲ ನೆಗೆಟಿವ್ ಆದ ಮಾತೇರು ಸೇರಿ ನಮ್ಮ ಆಸ್ತರೇಕ ಜಾತಕ ಜ್ಯೋತಿಷ್ಯರಿತಿನ ಪರಿಹಾರ ದೋಷಗೆ ಸರಿಯಾಗಿನ ಪರಿಹಾರ ಬಂದು ನಮಗೆ ಬದುಕರ ಭರವಸೆ ಕೊಲ್ಪೇರಿ ಅವು ಬಿಡ್ದ ಅಂಚಾಪುಲು ಇಂಚಾಪುಲು ಅವು ಹಾಪುಲು ಇಂದು ಹಾಪುಲು ಬಂದು ನೆಗೆಟಿವ್ ಹೈಲೈಟ್ ಮಂತ್ ಮಾತೇರು ಸೇರಿ ಮಾತೇರಿದ ಮುಖ್ಯವಾದಿ ನಂಗೆ ನಮ್ಮ ಬುದ್ಧಿಶಕ್ತಿ ಮಿತ್ತು ನಂಬಿಕೆ ಬೋಡು ಮಮ್ಮಿ ಏರ್ನಲ್ಲ ಲೈಫ್ ಹುಡುಗ ಬೋಡ್ಸು

ಕಡೆ ಸ್ಥಾನಕ್ಕೂ ದೇವಸ್ಥಾನಕ್ಕೆ ಹೋಗುತ್ತೆ ಮಗ, ದೇವಸ್ಥಾನಕ್ಕೆ ಹೋಗುತ್ತೆ.

0: ದಾದ ಗೊತ್ತುಂಡ ಇತ್ತೆ ಈಕೇನ್ ನಂದು ಅಲ್ಲಿಗೆ ದುಂಬೆ ಲವ್ ಇತ್ತುಂಡ
1: ಗೋಲ್ ಕೀಪರ್ ಬಂದದ್ದು ಗೋಲಾಕಂದ ಇಬ್ಬರ ಆಪುನ
2: ಮಾರಾಯೋಣೆ
1: ಐ ಲವ್ ಯು ಬನ್ನೋಡು
0: ಡೈರೆಕ್ಟ್
1: ಬಂದು
0: ಡೈರೆಕ್ಟ್ ಅನ್ಕೊಂಡು ಮಾರ ಬೆಟ್ಟದಿಂದ
1: ನನ್ನ 4 ವರ್ಷ ಬೋಂಡಲ್ಲ ನೀನಡ್ದಾ ಒಂದು ಹಿಂಗ್ ಗೊತ್ತುಂಡು ಇಡವಲ್ಲ ಇಡವಲ್ಲ ಇನಿ ಐ ಲವ್ ಯು ಪಂಡ್ರ ಭಾರಿ ಎಡ್ಡೆ ದಿನ ಇನಿ ತಾರೀಕು ಎದ್ದು ಬಂದು
0: ಏಪ್ರಿಲ್ 1
1: ಇನಿ ಇದಾಯ್ತಾ ಮಾಡ್ಕೊಡ್ ಗೊತ್ತುಂಡ ಹಾಲು ಬಿದೈ ಬತ್ತಿ ಕೂಡಲೆ ಉಂಚುದು ಬರೋಣ ಐ ಲವ್ ಯು ಒಂದು ವೇಳೆ ಹಾಲಿಗೆ ಬೆಚ್ಚಾದ ಆಕಾರ ಬತ್ತಲು ಬೆಚ್ಚಾಗಿಂದ ಮದಿ ಮೇಲೆ ಟೌನ್ ಹಾಲ್ ಬುಕ್ ಮತ್ತೆ ನಾಂಡಿ
3: ಕಲ್ಯಾಣ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ
0: ಚೂರು ಮಾತಾಡಿ ಚೂರು ತುಂಬಲ್ಲ
4: ಸ್ವಪ್ನ
0: ಐ ಲವ್ ಯು
4: ಜೋಕತ್ತು
0: ನಿಜ ಬನ್ನಿ ನಿಜ

0: ಆಗ್ತದ, ಬಂದ್ ನಿಲ್ಲಿಕ್ಕೆ ಪುರ್ಸದಿಲ್ಲ. ಆಗ ಆಗಲೇ ಮೆಲ್ಲ ಮೆಲ್ಲ ಹೋಗಿ ಹೋಗಿ ಒಳಗೆ ಹೋಗಿ ರೆಸ್ಟ್ ಮಾಡು. ಹೋಗು
1: ಸರಿ
0: ಹೋಗು. ಅವನ ದುಷ್ಟವ. ದೂರ ಬೋದ್ ಬರ್ತೀನ ಗೊತ್ತಾಂಡ?
2: ದೂರ
0: ಡಾಕ್ ನಾಡಿ ಎಲ್ಲಿ ತುಂಬ ಬೋದ್ ಬರ್ತೀನಿ ಅಲ್ಲಿ.
2: ಹೌದಾನೆ?
0: ಓ ಇಂದು ವಿಶೇಷದ ಅಲ್ಲಿ
2: ಪೊಗ್ಗ
0: ಅಲ್ಲಿ ಕೋಡ ಅವಳು ಕೋಲದ ಅವಳು ಸರಿ ಕೋರಿ ತಿಂತಾಳೆ ಅಂಚ ಪಿತ್ತಾತಿನ ಅಲ್ಲಿ.
2: ಆ ಪಿತ್ತಾಡು ಬೋದ್ ಬರ್ತೀನ
0: ಇತ್ತಲ್ಲೇ ತುಂಬ
2: ಯಾಂದಾಯ್ತಾಳ ಬೇತೆ ಉಂಡ ನಿನ್ನೆ
0: ಬೇತೆ ದಾಲಿ ಇತ್ತಿ ಬಾರ ದಾದಾ ಅನ್ಕೊಂಡು
2: ಆಂಡ ನಿನ್ನ ಸ್ಟೋರಿ ಮೂಜಿ ಮೂಜಿ ಉಂಡು ಮಾರ. ಅವ್ ದಾಯ್ತಾಗಿನ ರಕ್ತ ಕಣ್ಣೀರು ಒಂದು ಎರಡು ಮೂರು ಸುರುತ ದಾಯ್ತಾಗಿನ
0: ಅನ್ಕೊಂಡಕ್ಕೆ ಸುರುಟು ಮದಿನ ಆಯ್ತ ಅಲ್ಲಿ ಬನ್ನಿನ ಲಾಯ ಮನಿನ ಲಾಯ ಖುಷಿ ಅನ್ಕೋತಾರ ಎಂಕಲ್ಲ ಅನ್ಯೋನ್ಯದ ಜೀವನ ಭಾರಿ ಪೊರ್ಲಿಕ್ಕಿದೆ ಅಂತ ಒರ್ಮ ತಿಂಗಳು ಒರ್ಮ ದಿನ ಅನಗ ಯಾನು ರಿಕ್ಷಡು ಬಾಡಿಗೆ ಪೋನ್ಲ್ಲ ಫೋನ್ ಮಾಡ್ತಾಳು ಎಂಕ ಬೇನೆ ಬರ್ತಾನು ಬಂದು ಯಾನು ರಿಕ್ಷಡು ಫೋನ್ ಇತ್ತಿನ ನಂದಿ ಗುಡ್ಡೆಡು ಪೋಪಿನ ಪ್ಯಾಸೆಂಜರ್ ಮಸಾನ್ ತಲ್ಪ ಜಪ್ಡ ಕೊಡು ಸೀದ ಬರ್ಯಾರ ಇರ್ನು ತಿರುವಡು ಬೈದೆ ಈ ಅಲ್ಕದ ಪೂರ್ಣ ಬರ್ಚಿ ಬಂದು ಯಾರು ನೂತೇನ್ ಮಾಡ್ಬಾಂಡಿ ಅಂಚ ತೂದ ತೂಪೆ ಬೇನೆಡು ದುಲ್ಲರ ದುಲ್ಲಲ್ಯ ಎಂಕ ಟೆನ್ಷನ್ ಅಂಡ್ ಯಾಕಂತ ಅಲ್ಲಿನ ರಿಕ್ಷಡ್ ಕುಲ್ಲಯ್ಯ ಸೀದಾ ಸಿಟಿ ಸೆಂಟರ್ದ ಪಿಜ್ಜಾ ಹಟ್
2: ಪಿಜ್ಜಾ ಹಟ್
0: ಅವಳೊಂದು ಬೋರ್ಡ್ ಬರ್ದೆ ತೂತ್ ಜನ ಫ್ರೀ ಡಿಲಿವರಿ
2: ಮಂಡೆ ಸಮ ಉಂಡ ಮಾರ ಅದೇ ಹೇಳಲ್ಲ ತಗೋಪೇರ
0: ಊರ್ ದಕ್ಕ ಮಾತ ಬಂಡೇರಿ ನಿನ್ನ ಬುಡದಿ ಬಂದಿನ ಆಲೆಗಿನ ಈ ಕೇಸರಿ ಕೊರಡು
2: ಬಂದು
0: ಕೇಸರಿ ಪರಂಡು ಬಂದ ಪುಟ್ಟಿನ ಬಾಲೆ ಬೊಲ್ಲನ ಬಲೆ ಮಾದು ದಷ್ಟ ಪುಷ್ಟ ಶೇಖರ್ ಭಂಡಾರ್ಲಕ ಫುಡ್ ಅಂತ ಭಾರಿ ಖುಷಿ ಆಗ್ಯ ಅಂತ ಯಾನು ಡೈಲಿ ಅಲ್ಲಿಗೆ ರಡ್ ರಡ್ ಪ್ಯಾಕೆಟ್ ಜೊತೆ ಕೊರಿಯ ವಿಮಾಲ್ ಪಾನ್ ಮಸಾಲ ಆಯ್ತು ಕಣ ಕಣದಲ್ಲೂ ಕೇಸರಿಯ ಶಕ್ತಿ ಇದೆ ಯಾನ್ ಪಂಡ್ಕೊಳಕ್ ಏನ್ ಮಾರ ಆ ಟಿವಿ ಅಡ್ವರ್ಟೈಸ್ಮೆಂಟ್ ಬೈದು ಬಂದು ಸತ್ಯ ಬಂದ ಆಯ್ ರಾಜ್ಯ ದೇವಕರ್ ಆಯ್ ಸುಳ್ಳು ಬನ ಎಡ್ಡೆ ನರಮಾನಿ ಪಂಡ್ ಯಾನು ಏನದು ಅಲ್ಲಿಗೆ ಪೇರಡು ರಡ್ ರಡ್ ಪ್ಯಾಕೆಟ್ ಭಾರತ ಕಲಾಡ್ ಅದು ಕೊಡ್ತೀಯ ತಾತಾಡ್ಬಿಡು ರಡ್ ಮಾರಾಗಲ್ಲ
2: ಬಾಲ
0: ಆ ಒಂದಿನ ನೀ ಎತ್ತೆಯ ಸುಂದರ ಮಂಡೆ ಬೆಚ್ಚ ಬಂದ್ಬಿಡ್ತಿ ಸರ್ತಿ ಬಾಲೆ ಬಂದ್.

0: ಸ್ವಾಮೀಜಿ ಬರ್ಬೇಕು ಓರ್ಲ ರಿಕ್ಸ್ ದೊಡ್ಡ ಮೀನು ಬ್ಲಾಕ್
1: ಇಷ್ಟು ದೊಡ್ಡ ಅಡಿಗೆ ಹಾಕಿ ಇಷ್ಟು ದೊಡ್ಡ
0: ಅವರದು ಜೀವವೇ ಆಗಲ್ಲ ಉಂಟು, ನನ್ನ ಇನ್ನು ಖಾಲಿಯಾಗಿರ್ಬಹುದು, ಅದಕ್ಕೆ ದೊಡ್ಡದೇ ತಂದದ್ದು, ಇಷ್ಟು ಉದ್ದುಂಟ ಖಾಲಿ ಅಲ್ಲ.
1: ಸರಿ ಸರಿ.

సౌఖ్యంతా.

0: ತೆಗಿನ ಕುಡರೆ ಭತ್ತಾವಲಿ ಕಾಂಡ ನಿಖಿಲ್ನ ಇಲ್ಲದ ಬಲ್ಪು ಹಾದಿಗೆ ಬರ್ತಳು ಬೆಕ್ಕು ಬಲ್ಪು ಯೋಚನೆ ಮಾಡ್ತಾರ
1: ಸ್ವಾಮೀಜಿ ಇರು ಸರ್ವಾಂತರ ಯಾಮಿ ಇರೇ ಗುತ್ತಿ ಜನದ ಆಲೈಚಿ ಸ್ವಾಮಿ
0: ತುಲಾ ಸರೋಜ ನಿನ್ನ ಪುತ್ರದ ಸಲಿಗೆ ಒಂದ್ ಏ ಅಕ್ಷರ ಜಾಸ್ತಿ ಬಲ್ಪು ನಿನ್ನ ದಿಸೆ ತಿರ್ಗುಣೂ ಬಂದೆ ಈ ಅಂಜನೆ ಮಲ್ತ ಐದ್ ಪಕ್ಕ ನಿನ್ನ ದಿಸೆ ಎಂಚ ತಿರ್ಗಳು ಬಂದಿಕ್ಕು ಗೊತ್ತಾಣತ್ತ
1: ಮಂಡಿನ ಪಾತೆರ ಅವು ನಡೆತಿದೆ ಶುದ್ಧ ಸ್ವಾಮೀಜಿ
0: ಏನವು ಚುಂಡು ಮಗಲ್
2: ಏನ ಮರ್ಮಲ್
0: ಮರ್ಮಲ್
2: ಏನ ಮೆತ್ತಿನ ಮಗಲ್ ಆನೆ ಇಲ್ಲದ ಮರ್ಮಲ್
0: ಮರ್ಮಲ್ ಅವು ಸಾಧ್ಯನೇ ಐತಿ ಅದು ಮನ್ಮರಾದ ಸಾಧ್ಯನೇ ಐತಿ ನಿನ್ನ ಪಾತ್ರ ಪೊಟ್ಟ ಒಂದು ಗೊತ್ತು ನನಗೆ ಸರೋಜ ಈ ಸದ್ಮಾಲ್ ಕೊಂಡು ನಿನ್ನ ಇಲ್ಲದ ಮರ್ಮಲ್ ಅವರ ಸಾಧ್ಯನೇ ಐತಿ ಅದು ನಟದಿಷ್ಟೇ ಮೂಲ ನಕ್ಷತ್ರದಲ್ಲಿ ಅದು ಪುತ್ರನಾಗ ಅಲ್ಲಿ ಅತ್ತೆಗೆ ಗಂಡ ಅಂತರ ಕುಲದಂಗು ಬಂದಾಗ ಅಮ್ಮಗ ಅಪಶಗುನ ಆಂಡಲ ಮನೆಗೆ ಬೇಗ ಮದ್ಮೆ ಅಪ್ಪನ ಯೋಗ ಉಂಡು ಆಂಡ ಐಟ್ಲಾ ಒಂಜಿ ಕಂಟಕ ಬಂದಾಗ ಅಲ್ಲಿ ಮದ್ಮೆ ಅಪ್ಪನ ಆನಗೆ ಅಪಶಗುನ ಅಕಾಲ ಮೃತ್ಯು ಆಯ್ ಮದ್ಮೆ ಆಯ್ತು ಒಂದಿ ತಿಂಗಳ ಉಚ್ಚಿತ್ತು ಗಂಡ ಮಾಲೆ ಅದು ನೆಟ್ಟೆ ಕಕ್ಕದು ಕಕ್ಕದು ತುಲ್ಲಾರ್ದು ತುಲ್ಲಾರ್ದು ಐ ಪೇ ಒಂದು ಅಲ್ಲ ಬಿಗಿ ನೀಲೆ ಕೇರಳ ಹೆಚ್ಚಿನ ಸಾಧ್ಯ ಐತಿ ಒಂದು ಎನ್ನತ್ತು ಮಂಜಲ್ನಾಥೇಶ್ವರ ಸ್ವಾಮಿ ಆಜ್ಞೆ ಎನ್ನ ಪಾತ್ರ ಕೊಟ್ಟಂದು ಆಂಡಲ ಯಾನ್ ಪರಮಿಲ್ಲ ಎನ್ನ ಪಾತ್ರ ಪುಟ್ಟ ಪೂಜಿ ಬಂಡ ನಾಲ್ಕು ತರತ್ತ ಬ್ರಹ್ಮೆ ಬರ್ತೀನ ಬರವು ಪತ್ತು ತರತ್ತ ರಾವಣಿಗಳ ಮದ್ವೆ ಪದೇ ಆಗ್ತೀನಿ

ರೂಪನ ಬಾಳಲಿ ಗುರುಜಿ ಪಂಡಿನ ಹೇಳ್ತಾನೆ ನೇರ್ ದುಂಬು ಆಲು ಬಾಲಾದ ಪುಟ್ಟುನಗನೆ ಅಲ್ಲ ಅಪ್ಪೆ ಸಹಿತ ದುಪ್ಪುಂಡು ಪುಟ್ಟಿನ ಬಾಲೆನೆ ಅಲ್ಲಮ್ಮೆ ಮಂಜಪ್ಪಣ್ಣೆ ಒಕ್ಕ ಸರೋಜನ ಜಕ್ಕೆಲ್ಗೆ ಪಾಡ್ದೆ ದುಬಾಯಿಗೆ ಪೋಪೇರು ಪುಟ್ಟಿ ಕೂಡ್ಲೆ ಅಪ್ಪೆನೆ ಮುಕ್ಕು ತಿಂದಲ್ ಪಣಪಿನ ಅಪವಾದ ಬುರ್ಚಿ ಬಂಡದೆ ಅಲ್ಲಿಗೊಂಜಿ ಎಡ್ಡೆ ಭವಿಷ್ಯ ನಾಡೋಡು ಬಂಡದೆ ಅಲ್ಲಮ್ಮೆ ಸುಧಾಕರೆ ದುಬಾಯಿಗೆ ಪೋಪೇರು ದುಬಾಯಿಗೆ ಪೋಯಿ ಕೂಡ್ಲೆ ಆರು ಡ್ರೈವರ್ ಕೆಲಸ ಮನ್ಪುನ ಆ ಟ್ಯಾಂಕರ್ ದಡಿಕೆ ರಡ್ಡು ಜನ ಅರಬಿ ನಕುಲು ಕಾರ್ ಆಕ್ಸಿಡೆಂಟ್ ಸೈಪೇರು ಅಲ್ತ ಕೋರ್ಟು ಬೇರೆಗೆ 16 ವರ್ಷ ಶಿಕ್ಷೆ ಕೊರ್ಪಡು ರೂಪ ನಮ್ಮ ದುಬೈಗೆ ಪೋಯ್ ಬಕ್ಕ ದಾಲ ಸುದ್ದಿ ಪೂಜಿ ಅಂಚ ಮಂಜಪ್ಪಣ್ಣೆನೆ ಭಾರಿ ಮೋಕೇಡು ಬಾಲೇನ ಸಾಕೊಂದು ಪೋಯಿರು

ಬರ್ಬೇಡ ಮಗ, ಬರ್ಬೇಡ, ಖಂಡಿತ ಬರ್ಬೇಡ. ಈ ವರ್ಷ ಖಂಡಿತ ಬರ್ಬೇಡ ಮಗ, ಬರ್ತೇನೆ. ಹಾ ಹಾ ಹಾ, ಪಣಪೆ ಪಣಪೆ ಮಾತ ಕರೋಣ ಪಣಪೆ ಅದ. ಈ ವರ್ಷ ಬರ್ತೇನೆ ಮಗ, ಬಹಳ ಪೌಣಿ ಹಾ.

0: ರೂಪ 16 ವರ್ಷ ಆದಪ್ಪನಗ
1: ಈತನೇಟ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೊಕೇಶನ್ ನಾಟಕದ ಮೂಜನೆ ಯಜ್ಞ ಕೇಂದರ ನನ್ನ ದುಂಬುದ ಯಜ್ಞ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕ.
2: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡೆ ತುಳು ಪ್ರಸಾರಕ್ಕೆ ಏನಂದುಲ್ಲರ್ ನನ್ನ ದುಂಬಗ್ ಕಡಲ ಮಗೆ ಈ ತುಳು ಸಿನಿಮಾದ ಕೆಲವೊಂಚಿ ಪದಕ್ಕುಲೇನಕ್ಕೆ ಏನಂದು ಬರ್ಕಾ.

ಹಾಯ್, ಯಾನ್ ಗುರು ಕಿರಣ್ ಬಾದಿರೊಂದುಲ್ಲ ನಿಖುಲ್ ಕೇನೊಂದುಲ್ಲಾರ್ ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

ಈತನೇಟ ಕಡಲ ಮಗಿ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆನ್ನು ಕೇನೊಂದು ಬತ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: 107.8 FM. ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದು ಸಮುದಾಯ ಬಾನುಲಿ ಸಾರಂಗ್ ಎಫ್ಎಂ ಕಂಪನಾಂಕ 107.8. ಈಗ ಕೇಳಿ ಮಕ್ಕಳ ಹಕ್ಕು ಹಾಗೂ ರಕ್ಷಣೆಗೆ ಸಂಬಂಧಿಸಿದ ವಿಶೇಷ ಮಾಲಿಕೆ ಮಕ್ಕಳೆಡೆಗೆ ಸಾರಂಗ್.
1: ಒಂದೂರಲ್ಲಿ ಭಾವಿಕಾ ಹೆಸರಿನ ಒಬ್ಳು ಹುಡುಗಿ ಇದ್ಲು. ಭಾವಿಕಾ ತುಂಬಾನೇ ಬುದ್ಧಿವಂತೆ, ಆದ್ರೆ ಅವಳಿಗೆ ಕಾಲಿನ ಸಮಸ್ಯೆ ಇತ್ತು. ಭಾವಿಕಾ ದಿನ ಕನಸು ಕಾಣ್ತಾ ಇದ್ಲು, ಅವಳು ಕುಣಿತಿರೋದು, ಅವಳು ಓಡ್ತಾ ಇರೋದು. ಆದ್ರೆ ಅವಳಿಗೆ ಎಚ್ಚರ ಆದಾಗ ಅವಳು ಕಾಲಿಲ್ದೆ ಇರೋದು ಅವಳಗ್ ನೆನ್ಪಾಗ್ತಾ ಇತ್ತು. ಭಾವಿಕಾ ತನ್ ತಂದೆ ತಾಯಿ ಹೇಳೋ ಮಾತ್ನೆಲ್ಲ ಕೇಳ್ತಾ ಇದ್ಲು. ಅಂದ್ರೆ ಸರಿಯಾಗಿ ಊಟ ಮಾಡೋದು, ಹೋಮ್ವರ್ಕ್ ಮಾಡೋದು, ಗಿಡಗಳಿಗೆ ನೀರ್ ಹಾಕೋದು. ಅದಕ್ಕೆ ಭಾವಿಕಾ ಅನ್ಕಂಡ್ರೆ ಅವರಿಬ್ರಿಗೂ ತುಂಬಾ ಇಷ್ಟ. ಅಮ್ಮ ಅಪ್ಪ ಭಾವಿಕಾನ ಖುಷಿಯಾಗಿಡೋದಕ್ ಪ್ರಯತ್ನ ಪಡ್ತಿದ್ರು. ಅದಕ್ಕೆ ಕೆಲವೊಮ್ಮೆ ಬೀಚ್ ಕರ್ಕೊಂಡು ಹೋದ್ರೆ, ಕೆಲವೊಮ್ಮೆ ಪಾರ್ಕ್ಗೆ. ಆದ್ರೆ ಭಾವಿಕಾ ಖುಷಿ ಇರ್ಲಿಲ್ಲ, ಯಾಕಂದ್ರೆ ಅವಳಿಗೆ ಯಾವುದೇ ಗೆಳೆಯರಿರ್ಲಿಲ್ಲ. ಒಂದ್ ದಿನದ ಮಾತು, ಭಾವಿಕಾ ಕ್ಲಾಸ್ ನಲ್ಲಿ ಕೂತಿದ್ದಾಳೆ. ಆದ್ರೆ ಅವಳ ಗಮನ ಹೊರಗಡೆ ಆಡ್ತಿರೋ ಮಕ್ಕಳ ಮೇಲೆ ಇದೆ. ಅವಳು ಕನಸು ಕಾಣ್ತಾಳೆ, ಅವಳು ಆ ಮಕ್ಕಳ ಜೊತೆ ಕೂತ್ಕೊಂಡು ಆಡ್ತಾ ಇರೋ ರೀತಿ. ಅದೇ ಸಮಯದಲ್ಲಿ ಟೀಚರ್ ಸದ್ದು ಕೇಳುತ್ತೆ, ಮತ್ತೆ ಬೋರ್ಡ್ ಮೇಲೆ ಬರ್ದಿದ್ದಾರೆ ಸ್ಪೋರ್ಟ್ಸ್ ಡೇ. ಮಕ್ಕಳೇ, ನಾಳೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ, ಎಲ್ಲರೂ ಭಾಗವಹಿಸಲೇಬೇಕು.
2: ಎಲ್ಲರೂ ಭಾಗವಹಿಸ್ತೀವಿ, ಆದ್ರೆ ಭಾವಿಕಾನ್ ಬಿಟ್ಟು, ಯಾಕಂದ್ರೆ ಅವಳಿಗೆ ನಡೆಯೋದಕ್ಕೆ ಆಗೋದಿಲ್ಲವಲ್ಲ.
1: ಹಾಗ ಮಾತಾಡಬಾರ್ದು ಬಬ್ಲು, ಹೇಳು ಭಾವಿಕಾಗೆ ಸಾರಿ ಹೇಳು.
2: ಸಾರಿ.
1: ಕ್ಲಾಸ್ ಮುಗೀತು. ಬೇಜಾರಲ್ಲಿ ಭಾವಿಕಾ ಸ್ಕೂಲ್ ಗ್ರೌಂಡ್ ಹತ್ರ ಬಂದ್ಲು. ಸುತ್ತಮುತ್ತ ಯಾರೂ ಇರ್ಲಿಲ್ಲ. ಬೇಜಾರಲ್ಲಿ ಭಾವಿಕಾ ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಭಾವಿಕಾಗೆ ಚೂಚು ಅನ್ನೋ ಸದ್ ಕೇಳಿಸ್ತು. ಅವಳು ಆ ಕಡೆ ಈ ಕಡೆ ನೋಡಿದ್ಲು, ಆದ್ರೆ ಅವಳಿಗೆ ಯಾವುದೇ ಪಕ್ಷಿ ಕಾಣಿಸ್ಲಿಲ್ಲ. ಆಮೇಲೆ ಅವಳಗ್ ಗೊತ್ತಾಯ್ತು, ಸದ್ ಬರ್ತಿರೋದು ಬೆಂಚ್ ಕೆಳಗಡೆಯಿಂದ ಅಂತ. ಆಗ ಅವಳು ಕೆಳಗಡೆ ನೋಡಿದ್ಲು, ಅಲ್ಲಿ ಪಾರಿವಾಳದ ಮರಿ ಬೆಂಚ್ ಕೆಳಗೆ ಸಿಕ್ಕಾಕೊಂಡಿತ್ತು.
3: ನೀನು ಗೂಡಿಂದ ಕೆಳಗ್ ಬಿದ್ದು ಇಲ್ಲಿ ಸಿಕ್ಕಾಕೊಂಡಿದ್ಯಾ? ಇರು, ನಾನ್ ನಿನಗ್ ಸಹಾಯ ಮಾಡ್ತೀನಿ.
1: ಭಾವಿಕಾ ಪಾರಿವಾಳ ಮರಿಗೆ ಸಹಾಯ ಮಾಡ್ತಾಳೆ, ನಿಧಾನವಾಗಿ ಅದನ್ನ ತಗೊಂಡು ಬೆಂಚ್ ಮೇಲೆ ಇಡ್ತಾಳೆ.
3: ನಡಿ ಈಗ ನೀನು ಮನೆಗ್ ಹೋಗು.
1: ಪಾರಿವಾಳ ಮರಿನ ನೋಡಿ ಅದ್ರಮ್ಮ ತುಂಬಾ ಖುಷಿ ಪಡುತ್ತೆ.
4: ಧನ್ಯವಾದ, ನೀನೆಷ್ಟು ಒಳ್ಳೆವಳು. ನೀನು ನನಗೆ ಮತ್ತೆ ನನ್ನ ಮರಿಗೆ ಸಹಾಯ ಮಾಡಿದ್ಯಾ, ನಾನ್ ನಿನ್ಗೆ ಉಡುಗೊರೆ ಕೊಡ್ತೀನಿ.
1: ಈ ಮಾತನ್ನ ಹೇಳಿ ಪಾರಿವಾಳ ತನ್ ಗೂಡೊಳಗ್ ಹೋಗುತ್ತೆ. ಅಲ್ಲಿಂದ ಗೋಲ್ಡನ್ ಶೂಸ್ ನ ಕೆಳಗಡೆ ಹಾಕುತ್ತೆ. ಭಾವಿಕಾ ಗೋಲ್ಡನ್ ಶೂ ನೋಡಿ ಹೇಳ್ತಾಳೆ,
3: ನಾನು ಈ ಶೂ ತಗೊಂಡೇನ್ ಮಾಡ್ಲಿ, ನಾನ್ ಹಾಕೊಳಕ್ ಆಗಲ್ಲ.
4: ಇದು ಯಾವುದೇ ಮಾಮೂಲಿ ಶೂ ಅಲ್ಲ, ಇದನ್ನ ಹಾಕೊಂಡು ನೀನು ನಡೆಯೋಕ್ ಶುರು ಮಾಡ್ಬೋದು, ಓಡ್ಬೋದು, ಏನ್ ಬಯಸ್ತೀಯೋ ಅದನ್ ಮಾಡ್ಬೋದು.
1: ಭಾವಿಕಾ ಈ ಶೂಸ್ ನ ಹಾಕೊಳ್ತಿದ್ದ ಹಾಗೆ ಅವಳು ನಿಜವಾಗ್ಲೂ ನಡೆಯೋದಕ್ ಶುರು ಮಾಡಿದ್ಲು. ಭಾವಿಕಾಗೆ ತುಂಬಾನೇ ಖುಷಿ ಆಯ್ತು. ಆ ಶೂಸ್ ಹಾಕೊಂಡು ಭಾವಿಕಾ ಮನೆಗ್ ಹೊರಟ್ಲು. ಅವ್ರ ಅಪ್ಪ ಅಮ್ಮ ತಮ್ಮ ಮಗಳು ನಡೆಯೋದನ್ನ ಮೊದಲನೇ ಬಾರಿ ನೋಡಿ ಶಾಕ್ ಆದ್ರು. ಅವ್ರಿಗೆ ಕಣ್ಣೀರನ್ನ ತಡೆಯೋಕಾಗ್ಲಿಲ್ಲ.
3: ಅಮ್ಮ ಅಪ್ಪ, ನನಗ ನಡೆಯಬಹುದು.
5: ಆದ್ರೆ ಹೇಗೆ?
3: ಈ ಮ್ಯಾಜಿಕಲ್ ಶೂಸ್ ನ ಹಾಕೊಂಡು ನಾನು ಮರಿ ಪಾರಿವಾಳನ ಕಾಪಾಡ್ದೆ, ಅದರಿಂದ ಖುಷಿಯಾಗಿ ಅಮ್ಮ ಪಾರಿವಾಳ ಈ ಶೂ ಕೊಟ್ರು.
1: ಮಾರ್ನೇ ದಿನ ಭಾವಿಕಾ ಸ್ಪೋರ್ಟ್ಸ್ ಡೇ ನಲ್ಲಿ ಭಾಗವಹಿಸೋದಕ್ ಹೋದ್ಲು. ಎಲ್ಲರೂ ಅವಳನ್ನ ನೋಡಿ ಶಾಕ್ ಆಗ್ಬಿಟ್ರು. ಭಾವಿಕಾ ರೇಸ್ ನಲ್ಲಿ ಭಾಗವಹಿಸಿದ್ಲು, ಮತ್ತೆ ಮ್ಯಾಜಿಕಲ್ ಶೂಸ್ ನಿಂದಾಗಿ ರೇಸ್ ನ ಗೆದ್ದು ಬಿಟ್ಲು. ಅಮ್ಮ ಪಾರಿವಾಳ ಕೊಟ್ಟಂತ ಮ್ಯಾಜಿಕಲ್ ಶೂಸ್ ಭಾವಿಕಾಗೆ ಜೀವನದಲ್ಲಿ ಸಿಕ್ಕಂತ ಬೆಸ್ಟ್ ಗಿಫ್ಟ್ ಆಗಿತ್ತು. ಅವತ್ತಿನಿಂದ ಅವಳ ಕಾಲು ಯಾವತ್ತೂ ನಿಲ್ಲಲೇ ಇಲ್ಲ. ಅವಳು ಓಡ್ತಿದ್ಲು, ಅವಳು ಕುಣಿತಿದ್ಲು, ಯಾರ್ದೇ ಸಹಾಯ ಪಡಿದೇನೆ. ಭಾವಿಕಾ ಈಗ ಪಾರಿವಾಳದ ಮರಿ ಮತ್ತೆ ಅದ್ರ ಅಮ್ಮನ ನೋಡೋಕೆ ಆಗಾಗ ಬರ್ತಾ ಇದ್ಲು.
3: ಥ್ಯಾಂಕ್ ಯು, ನೀವು ಕೊಟ್ಟಿರೋ ಮ್ಯಾಜಿಕಲ್ ಶೂಸ್ ನನ್ನ ಜೀವನನೇ ಬದಲಾಯಿಸ್ಬಿಡ್ತು. ಈಗ ನಾನು ಯಾರ್ದೇ ಸಹಾಯ ಇಲ್ದೆ ಬದುಕ್ಬೋದು.
1: ಭಾವಿಕಾಳ ಎಲ್ಲಾ ಕನಸು ಈಗ ನನಸಾಗ್ತಾ ಇತ್ತು. ಅವಳು ನಡಿಬೋದಿತ್ತು, ಓಡ್ಬೋದಿತ್ತು, ಕುಣಿಬೋದಿತ್ತು, ಆಡ್ಬೋದಿತ್ತು, ಮತ್ತೀಗ ಅವಳಿಗೆ ಗೆಳೆಯರು ಇದ್ರು. ಅದಕ್ಕೆ ಹೇಳೋದು, ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ನಮಗೂ ಸಹಾಯ ಆಗತ್ತೆ.

ಪಟ್ಟಣದಲ್ಲಿ ಜೀವನ ತುಂಬಾನೇ ಸುಂದರವಾಗಿತ್ತು. ಅಲ್ಲೇ ಇರುವ ಕಾಡಿನಲ್ಲಿ ಜಂತುಗಳು ತುಂಬಾ ಸಂತೋಷವಾಗಿ ಜೀವಿಸುತ್ತಿತ್ತು. ಪರ್ವತದ ಬುಡದಲ್ಲಿ ಸುಂದರವಾದ ಕೊಳ ಕೂಡ ಇತ್ತು. ಆ ಕೊಳದಲ್ಲಿ ಹಂಸ, ಕಪ್ಪೆ ಮತ್ತು ಮೀನುಗಳು, ಇನ್ನೂ ಇತರ ಜೀವರಾಶಿಗಳು ಜೀವಿಸುತ್ತಿದ್ವು. ಅವು ಎಲ್ಲ ತುಂಬಾ ಸ್ನೇಹಪರವಾಗಿತ್ತು. ಇವ್ರ ಎಲ್ಲರ ನಡುವೆ ಒಂದು ಮೊಸಳೆ ಕೂಡ ಇತ್ತು. ಅದಕ್ಕೆ ತುಂಬಾನೇ ಅಹಂಕಾರ. ಅದು ಅದನ್ನ ನೀರಿನ ರಾಜ ಅಂತ ಅನ್ಕೋತಿತ್ತು. ಎಲ್ಲರತ್ರ ತುಂಬಾ ಗರ್ವದಿಂದ ಮಾತಾಡ್ತಿತ್ತು. ಒಂದಿನ ಒಂದ್ ಪಕ್ಷಿ ಮರದ ಮೇಲೆ ಕುತ್ಕೊಂಡು ಹಣ್ಣು ತಿಂತಿತ್ತು. ಪಾಪ ಅದು ಗೊತ್ತಿಲ್ಲದೆ ಹಣ್ಣು ನೀರಲ್ಲಿ ಬಿದ್ಬಿಡುತ್ತೆ. ಮತ್ತಿನ್ನೇನು, ಈ ವಿಷಯ ಮಂಟು ಮೊಸಳೆಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಪಕ್ಷಿನ ಭಯಕ್ಕೆ ಶುರು ಮಾಡ್ಕೋತು. ಪಾಪ ಪಕ್ಷಿ ಭಯ ಪಟ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಆ ಪಕ್ಷಿ ಅಲ್ಲಿಂದ ಹೋದ್ಮೇಲೆ ಬಂಟಿ

0: ಅದೇನಂದ್ರೆ ಈ ಕೆರೆಯಿಂದ ಯಾರೇ ನೀರು ಕುಡಿಲಿ ಅವರು ನೀರಿಗೆ ಕರ ಕೊಡಬೇಕು. ಈಗ ಯಾರಾದ್ರೂ ಮಾಡಿಲ್ಲ ಅಂದ್ರೆ ಅವರನ್ನ ನಾನು ನೀರು ಕುಡಿಯಕ್ಕೆ ಬಿಡೋದಿಲ್ಲ.
1: ಪಾಪ, ಇನ್ನೇನ್ ಕತೆ, ಎಲ್ಲಾ ಜಂತುಗಳು ನೀರ್ ಕುಡಿಯಕ್ ಹೋಗಕ್ ಮುಂಚೆ ಅದಕ್ಕೆ ಕರ ತಗೊಂಡ್ ಹೋಗ್ತಿತ್ತು. ಮಂಟುಗೋಸ್ಕರ ತುಂಬಾ ತಾಜಾ ಹಣ್ಣುಗಳು ಮತ್ತೆ ಅವುಗಳಿಗೆ ಸಿಕ್ಕ ಆಹಾರ ತಂದ್ಕೊಡ್ತಿತ್ವು. ಮಂಟು ರಾಜಂತರ ಆರಾಮಾಗಿದ್ದ. ಇದೆಲ್ಲ ನೋಡಿ ಮಂಟುಗೆ ತುಂಬಾ ಸಂತೋಷ. ಹಿಂಗೆ ದಿನ ಕಳಿತಿತ್ತು. ಒಂದಿನ ಚಿಂಟು ಜಿಂಕೆಗೆ ತುಂಬಾ ದಾಹ ಆಯ್ತು. ಆಗ ಅಮ್ಮನ ಹತ್ರ ಹೇಳುತ್ತೆ,
2: ಅಮ್ಮ ನನಗ್ ತುಂಬಾ ಬಾಯಾರಿಕೆ ಆಗ್ತಾ ಇದೆ,
1: ಮಗ್ನೆ ಮಂಟುಗ್ ಕೊಡಕ್ಕೆ ಏನೂ ಇಲ್ಲ. ಆದ್ರೆ ಚಿಂಟುಗೆ ದಾಹ ತಡ್ಕೊಳಕ್ ಆಗ್ತಿಲ್ಲ. ಆಗ ಅಮ್ಮ ಜಿಂಕೆ ಹೇಳುತ್ತೆ, ಮಗ್ನೆ ಸ್ವಲ್ಪ ತಡ್ಕೊಳೋ, ಕತ್ಲಾಗಿದ ತಕ್ಷಣ ನಾವು ನದಿ ಹತ್ರ ಹೋಗೋಣ, ಆಗ ನಾವು ನೀರ್ ಕುಡಿಬಹುದು. ಕತ್ಲಾಗಿದ ತಕ್ಷಣ ಇಬ್ರು ನೀರ್ ಹತ್ರ ಹೋಗ್ತಾರೆ. ಚಿಂಟು ಮೆತ್ತಗೆ ನೀರ್ ಕುಡಿಯಕ್ ಶುರು ಮಾಡ್ತಾನೆ. ನೀರಿನ ಶಬ್ದ ಕೇಳಿ ಮಂಟುವಿನ ನಿದ್ದೆ ಕೆಟ್ಟೋಗುತ್ತೆ. ಚಿಂಟುನ ಅಲ್ಲಿ ನೋಡಿ ಮಂಟುಗೆ ತುಂಬಾನೇ ಕೋಪ ಬರುತ್ತೆ.
0: ಏನೋ ನಿಂಗೆ ಇಷ್ಟೊಂದು ಧೈರ್ಯನಾ? ನೀರಿನ ರಾಜನ್ ನೀರನ್ನೇ ಕದಿತಾ ಇದ್ದೀಯಾ ನೀನು? ಎಷ್ಟು ಧೈರ್ಯನೋ ನಿಂಗೆ, ತಡಿ ನಿನ್ಗೀಗ ಇದೇ ಹಬ್ಬ.
1: ಮಂಟು ಚಿಂಟು ಕಡೆ ಹೋಗಕ್ ಶುರು ಮಾಡ್ತಾನೆ. ಇದೆಲ್ಲ ತಾಯಿ ಜಿಂಕೆ ನೋಡ್ತಾ ಇತ್ತು. ಮಂಟು ಚಿಂಟುನ ದಾಡಿ ಮಾಡಕ್ ಬರ್ತಿದ್ದಂಗ್ಲೇ ತಾಯಿ ಜಿಂಕೆ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಅದು ಚಿಂಟುನ ಕಾಪಾಡುತ್ತೆ, ಆದ್ರೆ ಅವಳು ಸಿಕ್ಕಾಕೋತಾಳೆ. ಅದನ್ ನೋಡಿ ಚಿಂಟು ಜೋರಾಗಿ ಕಿರ್ಚಕ್ ಶುರು ಮಾಡ್ತಾನೆ. ಅದನ್ ಕೇಳಿ ಎಲ್ಲಾ ಜಂತುಗಳು ಬಂದು ಸೇರ್ಕೊಳ್ಳುತ್ತೆ. ತಾಯಿ ಜಿಂಕೆನ ಬಿಡ್ಸ್ಕೊಳ್ತಾರೆ, ಆದ್ರೆ ತುಂಬಾ ದೊಡ್ಡ ಪೆಟ್ಟಾಗಿರುತ್ತೆ. ಅದ್ರ ಕೈಯಲ್ಲಿ ನೋವು ತಡ್ಕೊಳಕ್ಕಾಗಲ್ಲ. ತಾಯಿ ಜಿಂಕೆ ಧೈರ್ಯದಿಂದ ಹೀಗನ್ನುತ್ತೆ, ಚಿಂಟು ಮಗ್ನೆ ನೀನು ಭದ್ರವಾಗಿರು, ನಾನು ನಿನ್ನನ್ ಬಿಟ್ಟು ಹೋಗೋ ಸಮಯ ಬಂದಿದೆ.
2: ಇಲ್ಲ ಅಮ್ಮ, ನೀನ್ ಹೋದ್ರೆ ನನ್ನನ್ ಯಾರು ಪ್ರೀತಿ ಮಾಡ್ತಾರೆ? ನಾನ್ ಮಾಡಿರೋ ತಪ್ಪಿಗೆ ಯಾರು ಬೈತಾರೆ? ಅಮ್ಮ ಹೋಗ್ಬೇಡ ಅಮ್ಮ ಅಮ್ಮ.
1: ಚಿಂಟು ಪಾಪ ತುಂಬಾ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಆಗ ತಾಯಿ ಜಿಂಕೆ ಹೇಳುತ್ತೆ, ಚಿಂಟು ಮಗ್ನೆ ನಾನ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ, ನಿನ್ನ ಯಾವಾಗ್ಲೂ ಒಬ್ಬನ್ನೇ ನಾನ್ ಬಿಡಲ್ಲ. ಚಿಂಟುಗೆ ಆಶೀರ್ವಾದ ಮಾಡ್ತಾ ಶಾಶ್ವತವಾಗಿ ತಾಯಿ ಜಿಂಕೆ ಕಣ್ಮುಚ್ಚ್ಬಿಡುತ್ತೆ. ಚಿಂಟು ತುಂಬಾ ಅಳ್ತಿರ್ತಾನೆ. ಅಲ್ಲಿರೋ ಜಂತುಗಳೆಲ್ಲ ಅದನ್ನ ನೋಡಿ ಅಳ್ತಿರ್ತವೆ. ಒಂದಿನ ಚಿಂಟು ಆಹಾರ ಹುಡುಕೊಂಡು ಹೋಗ್ತಿರ್ತಾನೆ. ಆಗ ಅವ್ನು ನೋಡ್ತಾನೆ, ಅಲ್ಲಿ ಒಂದು ಕೊಂಬಿನ ಮಧ್ಯೆ ಹಸು ಒಂದು ಸಿಕ್ಕಾಕೊಂಡಿತ್ತು.
2: ನಾನು ಆನೆ ಮಾವನ್ ತರ ಗಟ್ಟಿಯಾಗಿದ್ದಿದ್ರೆ ಈ ಮರನ ನಾನು ಖಂಡಿತವಾಗಿ ಕೂಡ ಎತ್ತಾಕ್ತಿದ್ದೆ. ದೇವ್ರೆ ಈ ಕೊಂಬೆ ಜರುಗ್ಲಿ.
1: ಚಿಂಟು ಹಂಗ ಅನ್ನೋ ಇಲ್ವೋ, ಆ ಕೊಂಬು ಅದಷ್ಟಗದೇ ಹೋಗಿ ದೂರ ಬಿದ್ಬಿಡುತ್ತೆ. ಅದನ್ ನೋಡಿ ಚಿಂಟುಗೆ ತುಂಬಾನೇ ಆಶ್ಚರ್ಯ. ಆದ್ರೆ ಆಗ್ಲೇ ಅವನಿಗೆ ಅಮ್ಮನ ಮಾತು ಜ್ಞಾಪಕ ಬರುತ್ತೆ. ಆಗ ಅವನ್ ಗರ್ತಾಗುತ್ತೆ, ಇದೆಲ್ಲ ಅವನ ಅಮ್ಮನ ಆಶೀರ್ವಾದ ಅಂತ. ಮತ್ತೆ ಇನ್ನೇನು, ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಚಿಂಟು ಸಹಾಯ ಮಾಡಕ್ ಶುರು ಮಾಡುತ್ತೆ. ಒಂದಿನ ತುಂಬಾ ಜೋರಾಗಿ ಭೂಕಂಪ ಬರುತ್ತೆ. ಮೇಲೆಯಿಂದ ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳು ಕೆಳಗಡೆ ಬಂದು ಬೀಳ್ತಿತ್ವು. ಅದರಿಂದ ದೊಡ್ಡ ದೊಡ್ಡ ಮರ ಎಲ್ಲ ಕುಸಿದು ಬಿದ್ದಿತ್ತು. ಆದ್ರೆ ಭೂಕಂಪ ನಿಂತಿದ ತಕ್ಷಣ ಎಲ್ಲಾ ಜಂತುಗಳು ಒಬ್ರಿಗೊಬ್ರು ಸಹಾಯ ಮಾಡ್ಕೋತಿದ್ವು. ಚಿಂಟು ಸಹ ಅದರ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ದೊಡ್ಡ ದೊಡ್ಡ ಕೊಂಬುಗಳನ್ನೆಲ್ಲ ಎತ್ತಿ ಬಿಸಾಕ್ತಿತ್ತು. ಆಗ ಕೊಳದಿಂದ ಯಾರೋ ಕಿರ್ಚೋ ಶಬ್ದ ಕೇಳಿಸ್ ಬರುತ್ತೆ. ಹೋಗ್ ನೋಡಿದ್ರೆ ಮಂಟು ಒಂದ್ ದೊಡ್ಡ ಕಲ್ಲಿನ ಕೆಳಗಡೆ ಸಿಕ್ಕಾಕೊಂಡಿರ್ತಾನೆ.
2: ಯಾರಾದ್ರೂ ನನ್ನ ಕಾಪಾಡಿ, ದಯವಿಟ್ಟು ಯಾರಾದ್ರೂ ಕಾಪಾಡಿ.
1: ಆದ್ರೆ ಅವನ್ಗೆ ಸಹಾಯ ಮಾಡಕ್ಕೆ ಯಾರು ಬರೋದಿಲ್ಲ.
3: ಈ ದುಷ್ಟನಿಗೆ ಹಿಂಗೆ ಆಗ್ಬೇಕು, ದೇವ್ರು ಅವನಿಗೆ ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾನೆ.
4: ನೀನು ಶಕ್ತಿವಂತ ಅನ್ಕೊಂಡಿದ್ದೆ ಅಲ್ವಾ, ಈಗ ನೀನು ನಿನ್ನ ಬಿಡಿಸ್ಕೊ ನೋಡೋಣ.
1: ಈ ರೀತಿ ಎಲ್ಲ ಜಂತುಗಳು ಅವನ್ ಮಾಡಿದ ತಪ್ಪುಗಳನ್ನ ಹೇಳಕ್ ಶುರು ಮಾಡುತ್ತೆ. ಆದ್ರೆ ಸಹಾಯ ಮಾಡಕ್ಕೆ ಯಾರು ಮುಂದ್ ಬರೋದಿಲ್ಲ. ಆಗ ಚಿಂಟು ಅವನ ಮ್ಯಾಜಿಕ್ ಉಪಯೋಗಿಸಿ ಕತ್ ತೆಗೆದು ಬಿಡ್ತಾನೆ. ಅದನ್ ನೋಡಿ ಮಂಟುಗೆ ಅವನ್ ಮಾಡಿರುವ ತಪ್ಪು ಅರ್ಥ ಆಗತ್ತೆ. ಮತ್ತು ಈಗಂತಾನೆ,
2: ಚಿಂಟು ನನ್ನಿಂದ ನಿನ್ನಮ್ಮ ನಿನ್ನಿಂದ ದೂರ ಆಗಿದ್ದಾಳೆ, ಆದ್ರೂ ನಿನ್ನನ್ನ ಕಾಪಾಡಿದ್ಯಾ. ಛೇ, ನಂಗೂ ನಿಂತರನೇ ದೊಡ್ಡ ಹೃದಯ ಇದ್ದಿದ್ರೆ
0: ಇಂಥ ಸಮಸ್ಯೆಗಳೆಲ್ಲ

0: ಸಂಜೀವನ್ ಒಂದು ಸುಂದರವಾದ ಕಾಡು. ಇಲ್ಲಿ ಹಚ್ಚ ಹಸಿರಿನ ಮರಗಳು, ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು. ಆ ನದಿಯಲ್ಲಿ ಸ್ವಲ್ಪ ಬಾತುಕೋಳಿಗಳು ವಾಸ ಮಾಡ್ತಿತ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯಕ್ಕೆ ಅಂತ ಬರ್ತಿತ್ತು. ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು. ಒಂದೇ ಸಾ ಡ್ರೇಕ್ ನದಿ ಆಚೆ ಇರೋ ಅವರ ಗೂಡಲ್ಲಿ ಎರಡು ಮುಟ್ಟೆಗಳನ್ನ ಇಟ್ಟು, ಡಕ್ ಮತ್ತೆ ಡ್ರೇಕ್ ಅವರ ಎರಡು ಮುಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು. ಆಮೇಲೆ ಅಲ್ಲಿಂದನೇ ಪ್ರಾಣಿಗಳನ್ನ ನೋಡ್ತಾ ಇತ್ತು. ಹಾವು ಅವರ ಗೂಡಲ್ಲಿದ್ದ ಆ ಎರಡು ಮುಟ್ಟೆಗಳನ್ನ ನೋಡಿದಾಗ ಅದು ತುಂಬಾ ಖುಷಿ ಪಡುತ್ತೆ.
1: ಅರೆ ವಾ, ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ ಅದು. ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಆಗೋಗುತ್ತೆ. ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ.
0: ಸಾಯಂಕಾಲ ಆಗಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರ್ ಕುಡಿತಿತ್ತು. ಆಮೇಲೆ ಆ ಬಾತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ.
2: ಮತ್ತೆ ಡ್ರೇಕ್, ಇದು ನಿಮ್ಮ ಮೊಟ್ಟೆಗಳ?
0: ನಾನು ಈ ಮೊಟ್ಟೆನ ಬೆಳಿಗ್ಗೆನೆ ಇಟ್ಟೆ.
2: ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೆ ಇಲ್ಲ.
0: ಹೌದು, ಇವತ್ ಪೂರ್ತಿ ನಾನು ಇದನ್ನ ನೋಡ್ಕೊತಾ ಇದ್ದೆ.
2: ಅಂದ್ರೆ ಮಧ್ಯಾಹ್ನ ಏನು ತಿಂದಿಲ್ವಾ? ಈಗ್ಲೂ ಏನು ತಿನ್ನಲ್ವಾ?
0: ಇಲ್ಲ, ಈಗ ತುಂಬಾ ಹೊಟ್ಟೆ ಹಸಿದಿದೆ. ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲ ಹೋಗ್ಲಿ?
3: ಅರೆ ಟೆನ್ಷನ್ ಮಾಡ್ಬೇಡ, ಇಲ್ಲಿ ಇವಕ್ಕೆ ಏನೂ ಆಗಲ್ಲ. ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿಯೊಳಗೆ ಬರೋಣ ಹಿಂದೆ.
0: ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ. ಹಾವು ಒಂದ್ ಕಡೆ ಬಚ್ಚಿಟ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೋತಿತ್ತು. ಅವರು ಯಾವಾಗ ಮೊಟ್ಟೆನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅದು ಕಾಯ್ತಿತ್ತು. ಅವರು ದೂರ ಹೋಗಿದ ತಕ್ಷಣ ಹಾವು ಖುಷಿ ಪಡುತ್ತೆ. ಮುಖದಲ್ಲಿ ಒಂದು ಪುಟ್ಟ ನಗು ಮತ್ತು ದುರಾಸೆಯಿಂದ ಆ ಮೊಟ್ಟೆ ಹತ್ರ ಹೋಗುತ್ತೆ.
2: ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು.
0: ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ.
2: ಇವತ್ತಂತೂ ಲಾಟ್ರಿ ಸಿಕ್ತು.
0: ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನು ತಗೊಂಡ್ಬಿಡುತ್ತೆ.
2: ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೇನೆ. ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ.
0: ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು. ಹೋಗಿ ಮಲ್ಕೊಂಡ್ಬಿಡುತ್ತೆ. ಡಕ್ ಮತ್ತೆ ಡ್ರೇಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದಿತ್ತು ನೋಡಿ ಶಾಕ್ ಆಗ್ತಾರೆ. ಅರೆ, ನಮ್ಮ ಮೊಟ್ಟೆ ಎಲ್ಲ ಹೋಯ್ತು. ನಮ್ ಗ್ರೂಪ್ ಅಲ್ಲಿ ಇದ್ದವ್ರು ಬಿಟ್ಟು ಬೇರೆ ಯಾರು ಅದನ್ನ ನೋಡೂ ಇಲ್ವಲ್ಲ, ಯಾರು ಅದನ್ನ ತಗೊಂಡು ಹೋಗಿರ್ತಾರೆ? ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ,
3: ಇದನ್ನ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ ಕೇಳು.
0: ಹೇಳಿ ಡಕ್ ಡ್ರೇಕ್ಗೆ ಒಂದು ಪ್ಲಾನ್ ನ ಹೇಳುತ್ತೆ. ಮಾರನೇ ದಿವಸ ಡ್ರೇಕ್ ತಿರ್ಗಾ ಎರಡು ಮೊಟ್ಟೆಗಳನ್ನ ಇಟ್ಟು ಆಮೇಲೆ ಅವರಿಬ್ರು ಅದ್ರ ಮುಂದೆನೆ ಕೂತಿದ್ರು. ಸಾಯಂಕಾಲ ಆಗಕ್ಕಿಂತ ಮುಂಚೆ ಡಕ್ ಹೇಳ್ತು,
3: ಡ್ರೇಕ್ ನಂಗ್ ತುಂಬಾ ಹೊಟ್ಟೆ ಹಸಿತಿದೆ, ನಡಿ ತಿನ್ನ ಕೊಡ್ಕಕ್ ಹೋಗೋಣ ಈಗ.
0: ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ? ನಿನ್ನೆ ತರ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ?
3: ನನ್ನ ಹತ್ರ ಒಂದು ಪ್ಲಾನ್ ಇದೆ.
0: ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಡ್ಬರುತ್ತೆ. ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನ ಮುಚ್ಚಿಡತ್ತೆ.
3: ಇನ್ನಿ ಎಗ್ನ ಯಾರು ನೋಡಲ್ಲ, ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬಹುದು.
0: ಇದನ್ ನೋಡಿ ಡ್ರೇಕ್ಗು ಖುಷಿ ಆಯ್ತು. ಆಮೇಲೆ ಅವರಿಬ್ರು ಚಿಂತೆ ಪಡದೆ ಅಲ್ಲಿಂದ ಹೋಗ್ತಾರೆ.
2: ಮುಟ್ಟಾಳ್ರಿ ಇವರು, ಈಗ ಮಾಡಿ ನನ್ನ ಹತ್ರ ತಪ್ಪಿಸ್ಕೊಳಕ್ ಆಗಲ್ಲ. ಇವತ್ತು ಸಂಜೆ ಆಗಕ್ಕೂ ಕಾಯ್ಬೇಕಂತಿಲ್ಲ.
0: ಈ ತರ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ ಗೂಡ್ ಹತ್ರ ಹೋಗಕ್ ಶುರು ಮಾಡ್ತು. ಡಕ್ ಮತ್ತೆ ಡ್ರೇಕ್ ನದಿ ಹತ್ರನೇ ಮರದಿಂದ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು. ಅಲ್ಲಿ ಹಾವು ಬಂದಿದ್ದ ನೋಡಿ ಅವರಿಬ್ರು ಭಯ ಪಟ್ಕೋತಾರೆ. ಅವರಿಬ್ರು ಏನಾದ್ರೂ ಯೋಚನೆ ಮಾಡಕ್ಕಿಂತ ಮುಂಚೆನೆ ಆ ಹಾವು ಅವರ ಎರಡು ಮೊಟ್ಟೆಗಳನ್ನ ತಿಂದು ತುಂಬಾ ಖುಷಿಯಾಗಿ ಅದರ ಹೊತ್ತಿಗೆ ತಿರುಗಾ ಹೋಗಿ ನೆಮ್ಮದಿಯಾಗಿ ಮಲ್ಕೋತು. ಡಕ್ ಮತ್ತೆ ಡ್ರೇಕ್ ಅವರ ಗೂಡು ಹತ್ರ ಬಂದಾಗ ಹಾವು ಅವರ ಮೊಟ್ಟೆನ ತಿಂದು ಹೋಗ್ಬಿಟ್ಟಿತ್ತು. ಈ ಹಾವು ನಮ್ಮ ಮೊಟ್ಟೆಗಳನ್ನ ದಿವಸ ಹೀಗೆ ತಿಂತಾನೆ ಇರುತ್ತೆ. ಆದ ಕಾರಣ ನಾವು ನಮ್ಮ ಮಗುನ ಯಾವತ್ತೂ ನೋಡಕ್ಕೆ ಆಗಲ್ವೇನ್ರಿ? ಇದನ್ ಕೇಳಿ ಡಕ್ ಯೋಚನೆ ಮಾಡುತ್ತೆ. ಆಮೇಲೆ ಅದು ಅಲ್ಲಿ ಹದ್ದನ್ನ ನೋಡುತ್ತೆ. ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು.
3: ನೀನ್ ಹೆದರ್ಕೊಳ್ಬೇಡ, ಇದಕ್ಕೆಲ್ಲ ಒಬ್ಬ ಇದಾನೆ, ಅವನ ಹತ್ರ ನಾನು ಕೇಳ್ತೀನಿ
0: ಹೇಳಿ ಡಕ್ ಹದ್ದ ಹತ್ರ ಹೇಳ್ತು.
3: ಹದ್ದಕ್ಕ, ನಮ್ಮ ಮಾತು ನಿಂಗೆ ಕೇಳುತ್ತಾ?
0: ಹಾ, ಯಾಕಿಲ್ಲ ಹೇಳು ಡಕ್. ಡಕ್ ಅದರ ಹತ್ರ ಹಾವು ಮತ್ತೆ ಅದರ ಮೊಟ್ಟೆಯ ವಿಷಯನ ಹೇಳುತ್ತೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ, ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ, ನಾನದನ್ನ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ. ಈ ತರ ಹೇಳಿ ಅವರಿಬ್ರು ಹತ್ತು ಜೊತೆ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಮಾರನೇ ದಿವಸ ಡ್ರೇಕ್ ತಿರುಗಾ ಎರಡು ಮೊಟ್ಟೆಗಳನ್ನ ಇಟ್ಟು ಈ ಸತಿನೂ ಆ ಹಾವು ಅವರನ್ನ ನೋಡ್ತಾ ಇತ್ತು.
3: ನಂಗನ್ಸುತ್ತೆ ನಾವ್ ಆ ಹುಲ್ಲಿಟ್ಟಿದ್ವಲ್ಲ, ಹಾಗಾಗಿ ಯಾವ್ದೋ ಪ್ರಾಣಿ ಬಂದು ತಿಂತಿದೆ, ಅತ್ರೊಟ್ಟಿಗೆ ಮೊಟ್ಟೆನೂ ತಿಂದಿದೆ, ಇವತ್ತು ಇದನ್ನ ಹೀಗೆ ಬಿಟ್ಟೋಗೋಣ
0: ಕೇಳಿ ಹಾವು ನಕ್ಬಿಟ್ಟು ಹೇಳ್ತು.
2: ಇವರಿಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ, ಎಲ್ಲೋದ್ರೂ ನನ್ನ ಹೊಟ್ಟೆಗೆ ಹೋಗೋದು.
0: ಡಕ್ ಮತ್ತೆ ಡ್ರಿಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು. ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು.
2: ಬರ್ತಾ ಇದ್ದೇನೆ ನಾನು, ನನ್ನ ಮೊಟ್ಟೆಗಳೇ,
0: ಈ ತರ ಹೇಳಿ ಹಾವು ಹೊತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು. ಅದು ತುಂಬಾ ಹತ್ರ ಬಂದಾಗ ಅವಾಗ ಹದ್ದು ಸೀದಾ ಮರದ ಮೇಲಿಂದ ಅದ್ರ ಹತ್ರ ಬಂದ್ಬಿಡತ್ತೆ. ಆ ಮೊಟ್ಟೆಗಳನ್ನ ತಿನ್ನಕ್ಕೆ ಅದು ಬಾಯನ್ನ ತೆರೆದಾಗ ಹದ್ದು ಅದನ್ನ ಕಚ್ಚಿಬಿಡತ್ತೆ. ಹದ್ದು ಅದರ ಕೊಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಅದನ್ನ ಹಾಗೆ ಮೇಲೆ ಕರ್ಕೊಂಡು ಹೋಗ್ಬಿಡತ್ತೆ.
1: ಅರೆ ಬಿಡು ನನ್ನ, ಈ ಹದ್ದಲ್ಲಿಂದ ಬಂತು,
4: ಕಪಡಿ ಕಪಡಿ.
0: ಇದನ್ ಕೇಳಿ ಹದ್ದು ಖುಷಿ ಪಟ್ಟು ಹಾರ್ತಾನೆ ಇತ್ತು. ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ ಎರಡ್ ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು. ಹದ್ದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ ಎರಡ್ ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು. ಹಾವು ಅಲ್ಲಿ ಸತ್ತು ಹೋಗುತ್ತೆ. ಇವಾಗ ಆ ಮೂರು ಹದ್ದುಗಳು ಅದನ್ನ ಅಲ್ಲೇ ಕೊಂದು ತಿನ್ಬಿಡ್ತಾರೆ. ಇನ್ನೊಂದ್ ಕಡೆ ಡಕ್ ಮತ್ತೆ ಡ್ರೇಕ್ ಅವರ ಮೊಟ್ಟೆ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿ ಪಡ್ತಾರೆ. ಆಮೇಲೆ ಮನಸ್ಸಲ್ಲಿ ಹದ್ದಕ್ಕೆ ಧನ್ಯವಾದ ಹೇಳ್ತಾರೆ. ಸ್ವಲ್ಪ ದಿವಸದಲ್ಲಿ ಆ ಮೊಟ್ಟೆಯಿಂದ ಮರಿ ಬರುತ್ತೆ. ಆಮೇಲೆ ಡಕ್ ಮತ್ತೆ ಡ್ರೇಕ್ ಅವರ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಇದ್ರು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗುಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಇವತ್ತಿನ ಹರಿಕಥಾ ಪ್ರಸಾರಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಷ್ಟಲಕ್ಷ್ಮಿ ವೈಭವ ನಡೆಸಿಕೊಡುವವರು ಸಂತ ಭದ್ರಗಿರಿ ಅಚ್ಯುತ ದಾಸ್.

ಆದಿಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಈ ಅಷ್ಟಲಕ್ಷ್ಮಿಯರ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳೂ ದೊರಕಿ ಸರ್ವಶ್ರೇಷ್ಠರಾದಂಥ ಶ್ರೀಮನ್ನಾರಾಯಣನಲ್ಲಿ ಭಕ್ತಿ ಜ್ಞಾನಾದಿಗಳು ಪ್ರಾಪ್ತಿಯಾಗಿ ಆ ಮೂಲಕ ಜೀವನು ಮುಕ್ತನಾಗಬೇಕು ಎಂಬ ಕಾರಣದಿಂದ ಈ ಅಷ್ಟಮಹಾಲಕ್ಷ್ಮೀ ಮಹಿಮೆಯ ಚರಿತೆಯನ್ನು ಶ್ರವಣ

ನಿಂತು ಸ್ತೋತ್ರ ಮಾಡ್ತಾ ದುರ್ವಾಸ ಮಹಾಮುನಿಗಳು ಶ್ರೀ ಭೂ ದುರ್ಗಾದಿ ಮೂರು ರೂಪಗಳನ್ನು ನಾರಾಯಣನ ಸೃಷ್ಟಿಸ್ಥಿತ ಸಂಹಾರಕ್ಕೆ ನೆರವಾಗುವ ಶಾಂತಿ ಮಾಯಾ ಕೃತಿ ಜಯಾ ನಾಮ ರೂಪವನ್ನು ಸರಸ್ವತಿಯಾದಿ ದೇವತೆಗಳಲ್ಲಿ ವಾಕ್ ಅಂಬ್ರಣಿ ರೂಪಳಾಗಿ ನಿತ್ಯ ಸನ್ನಿಧಾನವುಳ್ಳವಳು ಆದಂತಹ ಶ್ರೀಹರಿಗೆ ಪ್ರಿಯಳಾದ ಲಕ್ಷ್ಮೀದೇವಿನ ಚಿಂತಿಸ್ತಾ ಬರುವ ದುರ್ವಾಸರು ತನ್ನ ಎದುರಿಗೆ ಬರತಕ್ಕಂಥ ಮಹೇಂದ್ರನನ್ನು ನೋಡ್ತಾನೆ. ಸ್ವರ್ಗಾಧಿಪತಿ ಇಂದ್ರನು ಐರಾವತದ ಮೇಲೆ ಕುಳಿತು ಬರ್ತಾ ಇದ್ದಾನೆ. ಮೂರು ಲೋಕಕ್ಕೆ ಸುಖವನ್ನು ಕೊಡುವವನು, ಇಂದ್ರಿಯಾಭಿಮಾನಿಯಾಗಿರುವ ದುರ್ವಾಸರು ತನ್ನ ತಪಸ್ಸಿದ್ಧವಾದ ದಿವ್ಯ ಒಂದು ಮಾಲೆಯನ್ನು, ಪುಷ್ಪಮಾಲೆಯನ್ನು, ನಿನಗೆ ಸಂಪತ್ತು ಶಾಶ್ವತವಾಗಲಿ ಅಂತ ಹರಸಿ ಇಂದ್ರನಿಗೆ ಕೊಡ್ತಾನೆ. ಸಂಪತ್ತಿನ ಮದದಿಂದ ಸತ್ಪುರುಷರ ಮಹಿಮೆಯನ್ನು ಧಿಕ್ಕರಿಸಿದಂತಹ ಇಂದ್ರನು ಆ ಮಾಲೆಯನ್ನು ತೆಗೆದು ಐರಾವತದ ಕೊರಳಿಗೆ ಹಾಕಿದ. ಆನೆಗೇನು ಗೊತ್ತು? ಮದಿಸಿದ ಆನೆ ಸೊಂಡಿಲಿಂದ ಆ ಮಾಲೆಯನ್ನು ಕೆಳಗೆ ಎಸೆದು ಕಾಲಿಂದ ತುಳಿದು ಪುಡಿ ಮಾಡಿ ಹುಡಿಯಲ್ಲಿ ಸೇರಿಸಿಬಿಡಿದ್ರು. ಇದನ್ನು ನೋಡ್ತಾ ಇದ್ದಂತಹ ದುರ್ವಾಸರು ಕೋಪ ತಾಮ್ರಾಕ್ಷರಾಗಿ ಇಂದ್ರನೇ ಧನಗರ್ವದಿಂದ ಸ್ಥಾನಗರ್ವದಿಂದ ಈ ಪಾಪಕರ್ಮ ಮಾಡಿದ್ದೀಯ, ನಿನ್ನ ಸರ್ವ ಸಂಪತ್ತು ಸಮುದ್ರ ಪಾಲಾಗಲೆಂಬುದಾಗಿ ಶಾಪ ಕೊಟ್ಟುಬಿಟ್ರು. ಸ್ವರ್ಗ ಸಂಪತ್ತು ಸಂಪೂರ್ಣ ನಾಶವಾಗಿದೆ. ಇಂದ್ರನು ದರಿದ್ರನಾದ, ಸತ್ಪುರುಷರಿಗೆ ಮಾಡಿದಂಥ ಅಪಮಾನದಿಂದ ದುಃಖಿತನಾಗಿ ಬ್ರಹ್ಮಾದಿಗಳನ್ನು ಪ್ರಾರ್ಥನೆ ಮಾಡ್ತಾನೆ. ಯಾವ ಉಪಾಯದಿಂದ ಸಂಪತ್ತನ್ನು ಮರಳಿ ಪಡೆಯಲಿ ಅಂದಾಗ ಚತುರ್ಮುಖ ಬ್ರಹ್ಮರು ಶ್ರೀಹರಿಯ ಲೀಲೆಯನ್ನು ಚಿಂತನೆ ಮಾಡ್ತಾನೆ. ಹೇ ನಾರಾಯಣ, ಯಾರ್ಯಾರನ್ನೋ ನಿಮಿತ್ತವಾಗಿಸಿಕೊಂಡು ನಿನ್ನ ಸೃಷ್ಟಿ ಲೀಲೆ ನಡೆಸ್ತಾ ಇದ್ದೀಯಲ್ಲ. ತಕ್ಷಣವೇ ಬಹಳ ಪ್ರೇಮದಿಂದ ಕರೆದು ಬ್ರಹ್ಮಾದಿಗಳಂದರು, ಈಗ ಒಂದೇ ಮಾರ್ಗ, ನೀನು ರಾಕ್ಷಸರ ಸಹಾಯವನ್ನು ಪಡೆದು ಮಂದರಾಚಲವನ್ನೇ ಕಡೆಗೋಲಾಗಿಸಿ ವಾಸುಕಿಯನ್ನೇ ಹಗ್ಗವಾಗಿಸಿಕೊಂಡು ಶ್ರೀಮನ್ನಾರಾಯಣನನ್ನೇ ಮಹಾಕೂರ್ಮನನ್ನಾಗಿ ಆಧಾರ ಸ್ತಂಭನಾಗಿಸಿ ಸಮುದ್ರ ಮಥನ

ಮಹಾಲಕ್ಷ್ಮಿ ದೇವಿ ಆ ಸಮುದ್ರ ಮಥನದಲ್ಲಿ ಪ್ರಕಟಲಾಗ್ತಾಳೆ, ನಿನ್ನ ಸಂಪತ್ತು ಮರಳಿ ನಿನಗೆ ದೊರೆಯಲಿಕ್ಕೆ ಅನುಕೂಲವಾಗ್ತದೆ ಅಂದಾಗ ದೇವತೆಗಳು ರಾಕ್ಷಸರು ಒಂದಾದರು. ಸಮುದ್ರ ಮಥನದಿಂದ ಸಂಪತ್ತು ಮರಳಿ ದೊರಕುತ್ತದೆ ಎಂಬುದಾಗಿ ಕೂರ್ಮನಾಗಿ ಮಹಾಮಂದಲವನ್ನು ಬೆನ್ನಲ್ಲಿ ಹೊತ್ತ ಪರಮಾತ್ಮ. ಬೇಕಾದಾಗ ಬೇಕಾದ ರೂಪ ಪಡೆಯುತ್ತಾನ. ಹಿಂದೆ ಬೊಮ್ಮನ ಪ್ರಳಯದಲ್ಲಿ ನಾರಾಯಣನಿಗೆ ಕೂರ್ಮಾದಿ ಅವತಾರಗಳು ಮತ್ಸ್ಯಾದಿ ಅವತಾರಗಳು ಯಾವುದೇ ಪ್ರಾಣಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತಿಲ್ಲ. ಹಿಂದೆ ಬೊಮ್ಮನ ಪ್ರಳಯದಲ್ಲಿ ರಮ್ಮೆಯ ನುಡಗೂಡಿ ಒಂದೇ ವಟಪತ್ರದಲ್ಲಿ ಸುಮ್ಮನೆ ಮಲಗಿಪ್ಪ ನಮ್ಮ ನಾರಾಯಣಗೂ ರಮೆಗೂ ಜನ್ಮವೆಂದರೆ ಅಡಿಗಡಿಗೆ ಅವತಾರ. ಲಕ್ಷ್ಮೀನಾರಾಯಣ ಜನ್ಮ ಅಂದ್ರೆ ಅವರು ಅವತಾರ ಮಾಡತಕ್ಕಂಥ, ಅದರಿಂದಾಗಿ ಕೂರ್ಮಾವತಾರ ಮಾಡಿದ ಅಂದಾಕ್ಷಣ ಆ ಮಂದರ ಪರ್ವತವನ್ನು ಬೆನ್ನಲ್ಲಿ ಹೊತ್ತ ಕೂರ್ಮನನ್ನು ಯಾರೋ ತಾಯಿ ತನ್ನ ಗರ್ಭದಲ್ಲಿ ಧರಿಸಿದ್ಲು ಅಂತ ಅರ್ಥ ಅಲ್ಲ. ಶ್ರೀಮನ್ನಾರಾಯಣನು ತಾನು ಕಮಟನಾಗಿ ಅದನ್ನು ಹೊತ್ತಿದ್ದಾನೆ, ಸಮುದ್ರವನ್ನು ಮತಿಸಿದ್ದಾನೆ. ವಾರುಣಿ ಎಂಬ ಮಧ್ಯ ರಕ್ಕಸರು ಹಂಚಿಕೊಂಡ್ರು. ಭೀಕರವಾದ ವಿಷ ಲೋಕಹಿತಕ್ಕಾಗಿ ತನ್ನ ಗುರುವಾದ ಪ್ರಾಣದೇವರನ್ನು ಚಿಂತನೆ ಮಾಡುತ್ತಾ ರುದ್ರದೇವರ ವಿಷಪ್ರಾಶನ ಮಾಡಿದ್ದಾರೆ.

0: ಸ್ತೋತ್ರ ಮಾಡ್ತಾ ಇದ್ದಾರೆ.
1: ದೇವದಾನವರಿಲಿಯ ಕಲಹಕ್ಕೆ, ದೇವತೆಗಳು ರಾಕ್ಷಸರಿಗೆ ಯುದ್ಧ ಪ್ರಾರಂಭ ಆಗಿದೆ. ಲಕ್ಷ್ಮಿ ಯಾರಿಗೆ ಸೇರ್ಬೇಕಾದ್ರು, ನಾವಿಬ್ಬರು ಸೇರಿ ಸಮುದ್ರ ಮಥನ ಮಾಡಿದ್ದೇವೆ, ರಕ್ಕಸರು ನಮ್ಮ ಶಕ್ತಿ ಹೆಚ್ಚು ಅಂದ್ರು.
2: ದೇವಿ ತಮ್ಮೊಳಗಾರಿಗಳೈ ಭಾವಿ ಪೋಡೆ ಬಲ

ಈ ದೇವತೆಗಳೆಲ್ಲ ಒಂದು ಕಡೆ ಸೇರಿದ್ದಾರೆ, ರಾಕ್ಷಸರು ಒಂದು ಕಡೆ ಸೇರಿದ್ದಾರೆ. ಈಗ ಲಕ್ಷ್ಮಿ ತಮಗೆ ನಾವು ಜಗಳ ಆಡುವುದು ಬೇಡ. ಆ ಲಕ್ಷ್ಮೀದೇವಿಯರ ಕೈಯಲ್ಲಿ ಆ ವೈಜಯಂತಿ ಮಾಲೆಯನ್ನು ಕೊಟ್ಬಿಡು. ಸಮುದ್ರದಲ್ಲಿ ಜನಿಸಿದ ವೈಜಯಂತಿ ಮಾಲೆ, ಆ ಮಾಲೆಯನ್ನು ಆಕೆ ಯಾರಿಗೆ ಹಾಕ್ತಾಳೋ, ಯಾರನ್ನು ಒರೆಸಿಕೊಳ್ತಾಳೋ ಒರೆಸಿಕೊಳ್ಳಿ. ಎರಡೂ ಕಡೆ ಸಾಲಿನಲ್ಲಿ ರಾಕ್ಷಸರು, ಒಂದು ಸಾಲಿನಲ್ಲಿ ದೇವತೆಗಳು ಕೂತಿದ್ದಾರೆ. ಯಾರನ್ನು ಬೇಕಾದ್ರೂ ಒರೆಸಿಕೊಳ್ಳಿ ಅಂತ ಆ ಮಾಲೆಯನ್ನು ಕೊಟ್ಟು ಕಳಿಸಿದ್ದ. ಲಕ್ಷ್ಮೀದೇವಿ ಆ ಮಾಲೆಯನ್ನು ಕೈಲಿ ಹಿಡ್ಕೊಂಡು ಸಭೆಗೆ ಬರ್ತಾ ಇದ್ದಾಳೆ. ನೋಡಿದ್ರೆ ಆ ಸಭೆಯಲ್ಲಿ ಯಾರಿದ್ದಾರೆ, ಅಲ್ಲಿರುವವರೆಲ್ಲ ಒರೆಸಲಿಕ್ಕೆ ಯೋಗ್ಯರಾದವರು. ಬ್ರಹ್ಮ ಕೂತಿದ್ದಾನೆ ಮಗ, ರುದ್ರ ಕೂತಿದ್ದಾನೆ ಮೊಮ್ಮಗ, ಮರಿಮಕ್ಕಳಿದ್ದಾರೆ, ಇನ್ನಿದ್ದರು ಭಕ್ತರು, ಸಿದ್ಧರು, ಸಾಧಕರು, ದುರ್ಬಲರು, ಇನ್ನು ಉಳಿದವರು ದೋಷಯುಕ್ತರು. ಆದರೆ ಇವರೆಲ್ಲ ನನ್ನವರೇ ಅಲ್ವೇ, ನನ್ನವರು ಕುಂದುಗಳು ನಾನು ಹೇಳೋದೆ. ಹಾಗಾದರೆ ಕುಂದಿಲ್ಲದ ಗುಣಪೂರ್ಣನು ಯಾರು? ಯಾವಾತನ ರೂಪಗಳು ಸೌಂದರ್ಯವನ್ನು ಆದಿಶೇಷನು ವರ್ಣಿಸಲಾರನೋ ಅವನೇ ಎಂಬುದಾಗಿ ಮಾಲೆ ಹಿಡ್ಕೊಂಡು ಬರುವಾಗ ಆ ಸಭೆಯಲ್ಲಿ ನಾರದರು ಕೇಳ್ತಾರಂತೆಯೇ,

ನೀವು ಯಾರಿಗೆ ಮಾಲೆ ಹಾಕ್ಬೋಗುತ್ತಿದ್ದಿ? ಈ ವಿಚಾರ ನಾನು ಯಾರಿಗೆ ಹೇಳೋದಿಲ್ಲ, ರಹಸ್ಯವಾಗಿ ಇಟ್ಟಿರ್ತೆ. ಯಾರಿಗೆ ಮಾಲೆ ಹಾಕ್ತೀಯಮ್ಮ? ಲಕ್ಷ್ಮೀದೇವೇಂದ್ರ ನಾರದ, ನೀನು ಯಾರಿಗೆ ಹೇಳೋದಿಲ್ಲ ಅಂದ್ರೆ ಹೇಗೆ? ಯಾರಿಗಾದರೂ ಹೇಳಬೇಕಾದ್ರೂ ನಿನ್ನ ಹತ್ರ ಹೇಳಬೇಕು ಅಂಥವನಿ. ನೀ ಹೇಳೋದಿಲ್ಲ ಅಂದ್ರೆ ಹೇಗೆ? ಆದ್ರೆ ನಿನಗೆ ಹೇಳ್ತೇನೆ ನೋಡು, ಈ ಸಭೆಯಲ್ಲಿ ಯಾರಿಗೆ ನನ್ನ ಅಪೇಕ್ಷೆ ಇಲ್ಲವೋ ಅವರಿಗೆ ಮಾಲೆ ಹಾಕ್ತೇನೆ. ಸಭೆಯಲ್ಲೆಲ್ಲರಿಗೂ ಅಪೇಕ್ಷೆ ಇದೆ. ಅಪೇಕ್ಷೆ ಇಲ್ಲದವನು ಯಾರು? ಸರ್ವಗುಣ ಪರಿಪೂರ್ಣನಾದ ಶ್ರೀಮನ್ನಾರಾಯಣ. ನೇರವಾಗಿ ಬಂದು ಆದಿಲಕ್ಷ್ಮಿ ನಾರಾಯಣನಿಗೆ ಮಾಲೆ ಹಾಕ್ತಾಳೆ.

ಆ ಲಕ್ಷ್ಮೀನಾರಾಯಣರು, ಆ ಲಕ್ಷ್ಮೀನಾರಾಯಣಿ ಮಾಲೆ ಹಾಕಿ ಒರೆಸಿಕೊಳ್ತಾಳೆ. ಈಕೆಗೆ ಆದಿಲಕ್ಷ್ಮಿ ಅಂತ ಹೆಸರು. ಆಕೆಯಲ್ಲಿ ಎಂತಹ ದಿವ್ಯ ಗುಣರೂಪಗಳು! ನಾರಾಯಣನಿಗೆ ಸಮನ ಅಂತ ಕರೆಯಲ್ಪಡುವಳಲ್ವೇ ಯಾರು ಈ ಆದಿಲಕ್ಷ್ಮಿ ನಾರಾಯಣನು ಒರೆಸಿಕೊಂಡಂತಹ ಚರಿತ್ರೆಯನ್ನು ಕೇಳ್ತಾರೋ ಅವರ ಮನೆತನದಲ್ಲಿ ಸರ್ವ ಮಂಗಲ ಕಾರ್ಯಗಳು, ಸರ್ವ ಶುಭಗಳು, ಸರ್ವ ಸಂಪತ್ತನ್ನು ಆದಿಲಕ್ಷ್ಮಿ ಕರುಣಿಸ್ತಾಳಂತೆ. ಆಕೆಯದ್ದೇ ಇನ್ನೊಂದು ರೂಪವನ್ನು ಧೈರ್ಯಲಕ್ಷ್ಮಿ ಅಂತ ಕರೆದಿದ್ದಾರೆ. ಹಿಂದೊಮ್ಮೆ ಭೀಕರವಾದಂತಹ ಯುದ್ಧ ನಡೆದು ಇಂದ್ರನಿಗೆ ತನ್ನ ಅಧಿಕಾರವೇ ಬಿಟ್ಟು ಹೋದಾಗ, ಅಥವಾ ಸಂಪತ್ತೇ ತಾನೇ ವಂಚಿಸಲ್ಪಟ್ಟು ಆತ ದುಃಖಿಯಾದಾಗ ಬ್ರಹ್ಮದೇವರನ್ನು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೇ ದೇವ, ಇದೇನು ಸಂಪತ್ತೆಲ್ಲ ನಂದು ಹೋಯ್ತಲ್ಲ, ಈಗ ರಾಕ್ಷಸ ಅಪಹಾರ ಮಾಡಿದ್ರಲ್ಲ, ಇದನ್ನು ಹೇಗೆ ಸಹಿಸಲಿ?

ರಾಕ್ಷಸರಿಂದ ನನ್ನೆಲ್ಲ ಸಂಪತ್ತು ಹರಣವಾಗಿ ಹೋಯಿತು, ವೈಭವವೆಲ್ಲ ಹೋಯಿತು ಅಂದಾಗ ಸಮಾಧಾನ ಪಡಿಸುತ್ತಾರೆ. ಅಳಬೇಡ, ಆದಿಲಕ್ಷ್ಮಿ ಅವತರಿಸಿದ್ದಾಳೆ, ನೀನು ನೋಡಿದ್ದಿ. ಲಕ್ಷ್ಮೀ ಸಹಿತನಾದ ನಾರಾಯಣನ ಸ್ತೋತ್ರ ಮಾಡಬೇಕು ನೀನು. ಅವಳೇ ವೈಭವ ಕೊಡುವ ವೈಭವ ಲಕ್ಷ್ಮಿ ಅಥವಾ ಐಶ್ವರ್ಯ ಲಕ್ಷ್ಮಿ ಅಂತ ಕರೆಯಲ್ಪಡತಕ್ಕಂಥವಳು. ನಳಿನ ಭವಾನಿದ ಕೇಳಿ ಇಂದ್ರ, ನಳಿನ ಲೋಚನೆ ಶ್ರೀವನಿತೆ ಪದ ನಳಿನವನು ಭಜಿಸೀಗ, ಆ ನಳಿನಾಸನೆಯು ರಕ್ಷಿಪಡು. ಸಂಪತ್ತಿಗೆ ಅಧಿದೇವಿ ಲಕ್ಷ್ಮಿ, ಅವಳು ಕಾಪಾಡ್ತಾಳೆ ನಿನ್ನನ್ನು. ಅವಳೇ ವೈಭವ ಲಕ್ಷ್ಮಿ, ಅವಳೇ ಐಶ್ವರ್ಯ ಲಕ್ಷ್ಮಿ. ತಿಳಿ, ಇದನ್ನು ಸರಿಯಾಗಿ ತಿಳ್ಕೊಂಡು ನೀ ದಶಲಕ್ಷ ಜಪಿಸು. ಶ್ರೀ ಜಪವನ್ನು 10 ಲಕ್ಷ ಜಪ ನೀನು ಮಾಡಬೇಕು. ಗಳಿಲನೆ ಒದಗುವಳಯ್ಯ, ಶ್ರೀ ಎಂಬ ಬೀಜಾಕ್ಷರದ 10 ಲಕ್ಷ ಜಪವನ್ನು ನೀ ಜಪಿಸುವುದರೊಳಗೆ ಆ ವೈಭವ ನನಗೆ ಹಿಂದಕ್ಕೆ ಸಿಗ್ತದೆ. ಆ ದೇವನನ್ನ ಮೇಲೆ ಅನುಗ್ರಹ ಮಾಡ್ತಾಳೆ. ಹಿಂದೆ ಇಂದ್ರನಿಗೆ ಈ ಮಾತು ಕೊಟ್ಟಿರತಕ್ಕಂಥವಳವಳು, ಅದರಿಂದ ನಿನ್ನ ಕೈ ಬಿಡತಕ್ಕಂಥವಳಲ್ಲ ಎಂದಾಗ ಆ ಶ್ರೀ ಜಪವನ್ನು ಮಾಡ್ತಾನಂತೆ ಅನೇಕ ಕಾಲ. ಆ ಜಪದ ಮಹಾನ್ ಪ್ರಯೋಜನ ದೊರಕಿತೋ ತಾಯಿ, ಈ ಸಂಪತ್ತು ಅನುಗ್ರಹ ಮಾಡಿ ನನಗೆ

ಇಂದ್ರನಿಗೆ ಧೈರ್ಯವನ್ನು ತಂದೊಡ್ಡಿದವಳೀಕೆ, ವೈಭವವನ್ನು ಮರಳಿ ಕೊಟ್ಟವಳೀಕೆ, ಇವಳಿಗೆ ಧೈರ್ಯಲಕ್ಷ್ಮಿ ಅಂತ ಹೆಸರು. ಐಶ್ವರ್ಯನು ಕೊಟ್ಟಿದ್ದಾಳೆ, ಐಶ್ವರ್ಯಲಕ್ಷ್ಮಿ ಅಂತ ಹೆಸರು. ವೈಭವನ್ನು ಕೊಟ್ಟಿದ್ದಾಳೆ, ವೈಭವಲಕ್ಷ್ಮಿ ಅಂತಲೂ ಕೂಡ ಈಕೆ ಹೆಸರು. ಆದಿಲಕ್ಷ್ಮಿ ಸಂಪತ್ತು ಮಾತ್ರ ಕೊಡತಕ್ಕಂಥವಳಲ್ಲ. ಇಂದ್ರನು ಕೇವಲ ಸಂಪತ್ತು ಮಾತ್ರ ಬೇಡಿದವನಲ್ಲ, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಇದನ್ನು ಅನಿರುದ್ಧ ಸಂಕರ್ಷಣ ಪ್ರದ್ಯುಮ್ನ ವಾಸುದೇವಾದ ನಾಮಗಳಿಂದ ಆ ನಾರಾಯಣನ ಅಪ್ಪಣೆಯಂತೆ ಲೋಕ ಕೊಟ್ಟು ಕಾಪಾಡಿದವಳಂತೆ. ಅಂತಹ ಧೈರ್ಯಲಕ್ಷ್ಮಿ ನಮಗೂ ನಿಮಗೂ ಧೈರ್ಯವನ್ನು ವೈಭವವನ್ನು ತಂದು ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ.

ದ್ವಾಪರ ಆಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಎಂಬ ನಾಮದ ಶಾಸ್ತ್ರ ಸಂಪನ್ನನಾದ ಬ್ರಾಹ್ಮಣ ಸುರತ ಚಂದ್ರಿಕೆ ಅಂತಕ್ಕಂಥ ಪತ್ನಿ ಇದ್ದಳು. ಐಶ್ವರ್ಯ ಲಕ್ಷ್ಮಿ ಅಥವಾ ಧನಲಕ್ಷ್ಮಿ ಅವನಿಗೆ ಹೇಗೆ ಅನುಗ್ರಹ ಮಾಡಿದಳು ಅಂತ ಆ ಚರಿತ್ರೆಯನ್ನು ವರ್ಣನೆ ಮಾಡಿದ್ದಾರೆ. ಆ ಸುರತ ಚಂದ್ರಿಕೆ ಪರಮ ಸುಂದರಿಯಂತೆ, ತಾರೀಕೆಯ ತೆರ ತೊಳಗುತಿಹಳ ನಾರಿ ಪತಿವ್ರತೆ ಶೀಲವತಿ ಸತಿ ಮೀರಿಪಳು ಸಾವಿತ್ರಿಯನು ಗುಣಿ. ಎಲ್ಲ ಗುಣಗಳಿದೆ, ಆದರೆ ದೋಷ ಒಂದಿಹುದು, ಒಂದೇ ಒಂದು ದೋಷ ಇದೆ ಅಂತವಳಿ, ಬೇರೆಲ್ಲ ಗುಣಗಳುಂಟು. ಏನು ದೋಷ ಅಂದ್ರೆ, ಭಾರಿ ಧನಿ ಕಳು ನಾನು ಸುಂದರಿ ಸೇರಿಹುದು ಸಿರಿಮದ ಎಂಬುದ ಮದವೇರಿ ಹೀನೈಸುವಳು ಅನ್ಯರ ಅಲ್ಪರೆಂದರಿದು. ನಾನು ರೂಪವತಿ, ನಾನು ಶ್ರೀಮಂತಳು, ಭೋಗಕ್ಕೆ ನನಗೇನು ಕೊರತೆ ಇಲ್ಲ, ನನ್ನ ಸಮಾನರು ಯಾರಿಲ್ಲ, ಹೀಗೆ ಒಂದು ಅಹಂಕಾರವಳು, ಆ ಮದ ಇದರಿಂದಾಗಿ ಇತರರನ್ನು ಹೀನೈಸಿ ಅಪಮಾನ ಮಾಡ್ತಾಳೆ. ಅದೊಂದು ದೋಷ ಬಿಟ್ಟರೆ ಬೇರೆ ಯಾವುದು ಇರಲಿಲ್ಲ. ಇದು ಒಂದಿದ್ರೆ ಸಾಕಲ್ಲ, ಬೇರೆ ಯಾವುದು ಬೇಕು. ಹೀಗಾಗಿ ಅಪ್ರಿಯಳಾದಳು ಅವಳು, ಎಲ್ರಿಗೆ ಎಲ್ಲರನ್ನು ಸದಾ ನೋಯಿಸ್ತಾ ಅವರಿಗೆ ಅಪಮಾನ ಮಾಡ್ತಾ ಇದ್ಳು. ಈಕೆಗೆ 7 ಮಂದಿ ಗಂಡು ಮಕ್ಕಳು, ಒಬ್ಬಳೇ ಒಬ್ಬಳು ಹೆಣ್ಣು ಮಗಳು. ಆಕೆಗೆ ಶ್ಯಾಮಲಾ ಅಂತ ಹೆಸರಿಟ್ಟಿದ್ದಾರೆ. ತಾಯಿ ಸರಿ ವಿರುದ್ಧವಾದಂಥ ಲಕ್ಷಣ ಆಕೆ. ಅತ್ಯಂತ ಗುಣಾಢ್ಯಳು, ಸಾತ್ವಿಕಳು, ಸದಾಕಾಲ ಸತ್ಸಂಗದಲ್ಲಿ ಸದ್ವಿಚಾರದಲ್ಲಿ ಕಾಲ ಕಳೆಯತಕ್ಕಂಥವಳು, ಮಾತಾಪಿತೃನಲ್ಲಿ ಅಪಾರವಾದಂತಹ ಭಕ್ತಿ ಪ್ರೇಮ ಉಳ್ಳವಳು. ಆ ಶ್ಯಾಮಲ ನಿರಹಂಕಾರಿ, ಬಹಳ ಚಟುವಟಿಕೆ ಉಳ್ಳಂತಹ ಹೆಣ್ಣು ಮಗಳು. ಹೀಗೇನು ಕೊರತೆ ಇಲ್ಲದೆ ಸುಖದಲ್ಲಿದ್ದಾನೆ ಭದ್ರಶ್ರವ, ಸುರತ್ ಚಂದ್ರಿಕಾ, ಶ್ಯಾಮಲೆಯರು. ಒಮ್ಮೆ ಜಗನ್ಮಾತಾ ಲಕ್ಷ್ಮೀದೇವಿ ಲೋಕದ ನೊಂದ ಜನರಿಗೆ ತನ್ನ ಅನುಗ್ರಹ ಮಾಡಬೇಕು ಎಂಬ ಕಾರಣದಿಂದ ಮುದುಕಿ ವೃದ್ಧ ರೂಪದಿಂದ ಆಕೆ ಭದ್ರಶ್ರವಾಲಯಕ್ಕೆ ಬರ್ತಾಳೆ. ಹೊರಗೆ ದಾಸಿ ನಿಂತಿದ್ದಳು. ಆ ದಾಸಿಯನ್ನು ಕಂಡು ಈ ಮುದುಕಿ ಮಾತಾಡ್ತಾಳೆ. ಬಗ್ಗಿದ ಬೆನ್ನು, ಕುಗ್ಗಿದ ಕಾಯ, ಬಹಳ ಪ್ರೇಮದಿಂದ ಮಾತಾಡಿಸಿದ್ಳು. ದಾಸಿ ಕೇಳ್ತಾಳೆ, ತಾಯಿ ಯಾರು ನೀನು, ಇಲ್ಲಿ ಯಾಕೆ ಬಂದಿದ್ದಿ? ಮುದುಕಿ ಅಂದಳು, ಮಗು ನಾನು ನಿನಗೊಂದು ವಿಷಯ ಹೇಳಲಿಕ್ಕೆ ಬಂದಿದ್ದೆ. ನಿನ್ನ ಒಡತಿ ಇದ್ದಾಳಲ್ಲ ಸುರತ ಚಂದ್ರಿಕಾ, ಇವಳು ಕುರಿತು ನಿನಗೆ ಹೇಳ್ತೇನೆ. ಇವಳಿಗೆಲ್ಲ ಗುಣ ಇದೆ, ಆದರೆ ನನ್ನ ಮರೆತು ಬಿಟ್ಟಿದ್ದಾಳೆ. ನಾನು ಸಾಕ್ಷಾತ್ ಲಕ್ಷ್ಮಿ ವೃದ್ಧ ರೂಪದಿಂದ ಬಂದಿದ್ದೇನೆ ಇಲ್ಲಿಗೆ. ಈ ರಹಸ್ಯ ನೀನು ಯಾರಿಗೆ ಹೇಳಬೇಡ, ನಿನಗೆ ಮಾತ್ರ ಹೇಳ್ತೇನೆ. ಇವಳು ಹಿಂದಿನ ಜನ್ಮದಲ್ಲಿ ಸುರತ ಚಂದ್ರಿಕೆ ಒಬ್ಬ ವೈಶ್ಯನ ಪತ್ನಿಯಾಗಿದ್ದಳು, ದರಿದ್ರಳಾಗಿದ್ದಳು. ದಾರಿದ್ರ್ಯದ ಕಾರಣದಿಂದ ಗಂಡ ಹೆಂಡರಿಗೆ ನಿತ್ಯ ಜಗಳ ನಡೆಯುತ್ತಾ ಇತ್ತು. ಒಂದು ದಿನ ಜಗಳ ಅತಿರೇಕಕ್ಕೆ ಹೋಗಿ ಆ ವೈಶ್ಯನ ಪತ್ನಿ ಗಂಡರನ್ನ ಜಗಳಾಡಿ ಆಕೆ ಮನೆ ಬಿಟ್ಟು ಹೊರಕ್ಕೆ ಹೋಗಿದ್ಳು. ಊರಲ್ಲೆಲ್ಲ ಅರಿದಾಡ್ತಾ ಅನ್ನ ಭಿಕ್ಷ ಹಾಕಿ ಅನ್ನ ಕೊಡಿ ಅಂತ ಬೇಡ್ತಾ ಇರುವ ಸ್ಥಿತಿ ಬಂತು. ಕಾಣ ಅಪಮಾನಿತಳಾಗಿ ದುಃಖಿತಳಾಗಿ ಸರ್ವತ್ರ ತಾನೇ ತಿರುಗಾಡುವ ಸ್ಥಿತಿ ಬಂದಿತ್ತು. ಆಗ ಅಲ್ಲಿ ಕೆಲವು ಗ್ರಾಮೀಣರೆಲ್ಲ ಸೇರಿ ಧನಲಕ್ಷ್ಮಿ ವ್ರತ ಮಾಡ್ತಾ ಇದ್ರು, ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ರು. ಇದನ್ನು ಕಂಡ ವೈಶ್ಯನ ಪತ್ನಿ ತಾನು ದೊರಕಿದ ಸಣ್ಣ ಪುಟ್ಟ ಸಾಮಗ್ರಿಗಳನ್ನು ಸೇರಿಸಿ ಆ ಲಕ್ಷ್ಮೀದೇವಿಯನ್ನ, ಆ ಕಮಲೆಯನ್ನ, ಹರಿಯ ರಮಣಿಯನ್ನ ಬೇಡಿ ಯಥಾಶಕ್ತಿ ಆ ವೈಭವ ಲಕ್ಷ್ಮಿ ವ್ರತ ಮಾಡಿದ್ದರಿಂದ ಈಗ ನೋಡು ಭದ್ರಶ್ರವ ರಾಜನಿಗೆ ಪತ್ನಿಯಾಗಿ
ಎಲ್ಲಾ ಪ್ರಜೆಗಳನ್ನು ಕೂಡ ಸುಖದಿಂದ ಆನಂದದಿಂದ ನೋಡಿ ರಕ್ಷಿಸುವ ಭಾಗ್ಯ ಪಡೆದಿದ್ದಾಳೆ. ಆದರೆ ಯಾವ ಲಕ್ಷ್ಮೀ ವ್ರತವನ್ನು ಮಾಡಿ ಸಂಪತ್ತು ಪಡೆದಿದ್ದಾಳೋ ಈಗ ಲಕ್ಷ್ಮಿಯಾದ ನನ್ನ ಮರೆತು ಬಿಟ್ಟಿದ್ದಾಳೆ, ಇವಳು ವ್ರತವೇ ಮಾಡ್ತಾ ಇಲ್ಲ, ಆದ್ರಿಂದ ಇವಳು ಸಂಪತ್ತು ನಾಶವಾಗ್ತದೆ ಅಂತವಳಿಗೆ ಅದನ್ನು ಎಚ್ಚರಿಸಿ ಹೇಳು. ಈ ಮಾತು ಕೇಳುತ್ತಲೇ ಸುರತ ಚಂದ್ರಿಕೆ ಕಿಡಿಕಿಡಿ ಆಗ್ಬಿಟ್ಲು. ದಾಸಿ ಹತ್ರ ಮಾತಾಡಿದ್ರು ಒಳಗಿಂದ ಕೇಳಿದ್ಲು, ಹೊರಕ್ಕೆ ಬಂದ್ಲು. ಹೇ ಮುದುಕಿ, ಮುದಿಗೂಬೆ ದರಿದ್ದಳೆ, ನಿತ್ಯ ಯೌವನೆ ಲಕುಮಿ ಜನನೀ.

ತೊಲಗಾಜೆ, ಇಲ್ಲಿ ಬಂದು ಏನು ನನ್ನ ಅವಮಾನ ಮಾಡ್ತಾ ಇದ್ದಿ? ಆಗ ಮುದುಕಿ ವೇಷದಲ್ಲಿದ್ದಾಳೆ ಲಕ್ಷ್ಮಿ. ಅವಳಿಗೆ ಹೇಳ್ತಾಳೆ, ನಾನು ನಿಂಗೆ ಹೀಗೆ ಕಾಣಿಸ್ತೇನಲ್ಲ, ನಾನು ಲಕ್ಷ್ಮಿ, ಯಾರು ಗೊತ್ತೇ? ನಿತ್ಯ ಯೌವನೆ ಲಕ್ಷ್ಮಿ.

ಈಗ ಹೀಗಾಗಿ ಬಂದಿದ್ದೇನೆ ಅಂತ ತಿಳ್ಕೊಳ್ಬೇಡ. ಸತ ಜರ್ಜರದ ಶರೀರ ಭಗ್ಗಬಿಲ್ಲಾಕಾರ ಸತತ ಥರ ಥರಿಪ ಕೈ ಕಾಲ ವಿಕಾರ ವಿಧದ ಅಮ್ನಾಯಗಳ ಅರಿದೇ ಬಿಲ್ಲ ಕುಮಿ ಈ ಕೃತಕ ಭಿಕ್ಷುಕ ರೂಪ ಧರಿಸಬದ ಕರುಣಿ ನಿತ್ಯ ಯೌವನೆ ಕುಮಿ ನಿತ್ಯ ಯೌವನೇ. ಇದು ಆ ದೂರ್ಥಳಿಗೆ ಗೊತ್ತಾಗಲಿಲ್ಲ ನೋಡಿ. ದರಿದ್ರಳೆ ತಾನೇನು ಬಹಳ ಸುಂದರಿ ಅಂದ್ಕೊಳ್ತಾ ಇದ್ಯಾ, ತೊಲಗು ತೊಲಗೆಲೆ ಮುದಿಗೂಬೆ ನಿನ್ನ ಹಿಂದೆ ಲಕ್ಷ್ಮಿ ಆಗಿದ್ದೆ ತೊಲಗಾಚೆ. ನಿನ್ನಯ ಹೊಲ ಬಲ್ಲೆನು ಸಾಕು ವ್ಯರ್ಥದ ಹೊಲ ಸುವ್ರತ ಜಡ ಪೂಜೆಗಳ ಬಡ ವಿವರಗಳಿಗಿನ್ನು ನಿನ್ನಂತ ದರಿದ್ರರು ವ್ರತ ಮಾಡಬೇಕು. ನಾನು ಸುರತ ಚಂದ್ರಿಕೆ ಏನು ಕಡಿಮೆ ನನಗೆ, ನಾನೇ ಯಾಕೆ ವ್ರತ ಮಾಡಿದೆ ತೊಲಗಾಚೆ. ಅಲೆಯು ತಲೆಯು ತೆಂಜಲ ಉಂಬನಿ ಇಳೆಯ ಲಕ್ಷ್ಮಿಯೇ, ನಾನೇ ಲಕ್ಷ್ಮಿ ಅಂತ ಎಲ್ಲ ಭಿಕ್ಷೆ ಬೇಡ ತಿಂತ ಇದ್ದೆ ಎಂಜಲ್ ತಿಂತ ಇದ್ದೆ. ಎನ್ನಯ ತಲ ತಲಾಂತರ ಕಿರ್ಪುದಿಲ್ಲಿಯ ಭಾಗ್ಯ ಸಂಪದ, ನಾನೇನು ವ್ರತ ಮಾಡಬೇಕಾಗಿಲ್ಲ ನನಗೇನು ಕೊರತೆ ಇಲ್ಲ ಹೋಗಂತ ಮುದುಕಿ ತಿರಸ್ಕಾರ ಮಾಡಿ ಆಚೆ ಕಳಿಸಿದ್ದ. ಇದರಿಂದಾಗಿ ಲಕ್ಷ್ಮಿ ಸುರತ ಚಂದ್ರಿಕೆಯನ್ನು ಶಪಿಸಿ ನಿನ್ನ ಸರ್ವ ಸಂಪತ್ತು ನಾಶವಾಗಲಿ ಅಂತ ಹೊರಟು ಹೋಗ್ತಾಳೆ. ಮಾರ್ಗದಲ್ಲಿ ಆ ಮಗಳು ಶ್ಯಾಮಲೆ ಸದ್ಗುಣ ಸಂಪನ್ನಳು ಮಾತಾಡಿಸ್ತಾಳೆ, ಅಜ್ಜಿ ಯಾರು ನೀನು? ಆ ವಿನಯದ ಮಾತೆ ವಾಕ್ ಅಂಬೃಣಿ ಅಲ್ವೇ ಲಕ್ಷ್ಮಿ, ಒಳ್ಳೆಯ ವಾಕನ್ನು ಕೊಡೋದು ಲಕ್ಷ್ಮಿ. ಮಾತಿನಿಂದಲೇ ಇಹ ಪರ ಎರಡೂ ಸಾಧ್ಯವಾಗ್ತದಲ್ವೇ, ನಾಲಿಗೆಯಲ್ವೇ ಒಳ್ಳೆ ಕೆಟ್ಟ ಕೆಲಸ ಮಾಡೋದು, ಅದನ್ನಲ್ವೇ ಪುರಂದರದಾಸರು ಹೇಳ್ತಾರೆ.

0: ಆ ಮೃದುವಾದ ಮಾತಿಗೆ
1: ಲಕ್ಷ್ಮೀದೇವಿ ಪ್ರಸನ್ನಳಾಗಿ, ಮಗು
0: ನಿನಗೆ ಮುಂದೆ ಉತ್ತರೋತ್ತರವಾದಂಥ ಅಭ್ಯುದಯವಿದೆ, ನಿನಗೆ ಧನಲಕ್ಷ್ಮಿ ಅಂತ ಒಂದು ಮಹಾನ್ ವ್ರತ ಇದೆ, ಅದನ್ನು ಮಗು ಆ ವೈಭವ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಧನಲಕ್ಷ್ಮಿಯ ವ್ರತ ಮಾರ್ಗಶೀರ್ಷ ಮಾಸದ ಮೊದಲ ಗುರುವಾರ ವ್ರತ ದೀಕ್ಷೆಯನ್ನು ಕೈಗೊಳ್ಳಬೇಕು. ಇದನ್ನು ಶ್ರದ್ಧೆಯಿಂದ ಮಾಡು. ದೊರಕಿದ ವಸ್ತುಗಳನ್ನು ಭಕ್ತಿ ಪ್ರೇಮದಿಂದ ಲಕ್ಷ್ಮಿಗೆ ಸಮರ್ಪಣೆ ಮಾಡಿ 16 ಸುಮಾಂಗಲ್ಯವತಿಯರನ್ನು ಕರೆಸಿ ಬಾಗಿನವಿತ್ತು. ಅವರೆಲ್ಲರ ಆಶೀರ್ವಾದ ಪಡಿ ಮಗು, ಮುಂದೆ ನಿನಗೆ ಶುಭವಾಗುವುದೆಂದಾಗ ಶ್ಯಾಮಲ ಶ್ರದ್ಧಾ ಭಕ್ತಿಯಿಂದ ವ್ರತ ಮಾಡಿದ ಕಾರಣದಿಂದ ಸಿದ್ಧೇಶ್ವರ ನಾಮಕ ರಾಜನ ಪುತ್ರ ಮಾಲಾಧರ ಅನ್ನುವವನು ಆ ಶ್ಯಾಮಲನ್ನು ವಿವಾಹ ಮಾಡಿಕೊಳ್ತಾನೆ. ತಂದೆ ತಾಯಿಗಳು ವಿವಾಹ ಮಾಡುವ ಯೋಗ್ಯತೆ ಇಲ್ಲ, ಯಾಕೆ ದಾರಿದ್ರ್ಯ ಬಂದುಬಿಟ್ಟಿದೆ ಸುರತ ಚಂದ್ರಿಕೆಗೆ. ಸುರತ ಚಂದ್ರಿಕೆಯ ಸಂಪತ್ತು ನಾಶವಾದರೆ ಶ್ಯಾಮಲೆಗೆ ಸರ್ವ ಸಂಪತ್ತನ್ನು ದೇವಿ ಒದಗಿಸಿಕೊಡ್ತಾನೆ. ಇತ್ತ ಸುರತ ಚಂದ್ರಿಕಾ ಭದ್ರಶ್ರವರು ರಾಜ್ಯ ಕಳ್ಕೊಂಡು ಭಿಕಾರಿಗಳಾಗಿದ್ದಾರೆ. ಮಗಳು ಸಂಪತ್ತು ಕಳಿಸ್ತಾಳೆ, ತಂದೆ ತಾಯಿ ಉಪವಾಸ ಇರಬಾರ್ದು ಅಂತ. ಆದರೆ ಲಕ್ಷ್ಮಿ ಮುನಿದರೆ ಯಾವ ಸಂಪತ್ತಿದ್ದರೂ ಪ್ರಯೋಜನ ಇಲ್ಲ. ದೊಡ್ಡ ಕುಡಿಕೆಯಲ್ಲಿ ಪಾತ್ರೆಯಲ್ಲಿ ನವರತ್ನಗಳನ್ನು ಚಿನ್ನಾಭರಣ ಹಾಕಿ ಕಳಿಸಿದರೆ ಮಗಳು, ತಾಯಿ ಸುರತ ಚಂದ್ರಿಕಾ ಮುಚ್ಚಳ ತೆಗೆದು ನೋಡಿದರೆ

ಸಂಪತ್ತು ಸರ್ವನಾಶವಾಗಿ ಹೋಯ್ತು. ಯಾವಾಗ ಅನುಗ್ರಹ ಮಾಡಿತು? ಸ್ಥಾನಮಾನಗಳು ಹೋದವು, ರೋಗ ರುಜಿನಗಳು ಆಕ್ರಮಿಸಿದವು. ನಮ್ಮ ಮಾತು ಕೇಳದೆ ಜನರು ನಮ್ಮಲ್ಲಿ ದ್ವೇಷ ಸಾಧಿಸುತ್ತಾರೆ. ನಮ್ಮ ವಾಕ್ಯದಲ್ಲಿ ನಿಲ್ಲು, ಮನದಲ್ಲಿ ನಿಲ್ಲು, ಬುದ್ಧಿಯಲ್ಲಿ ನಲಿದಾಡು, ಹೃದಯದಲ್ಲಿ ನಿಂತು ಸದಾಕಾಲ ಸದ್ವಿಚಾರ ಮತ್ತು ನಾರಾಯಣನ ಕೃಪೆಗೆ ಅನುಗ್ರಹವಾಗುವಂತೆ

0: ವರದ ಹಸ್ತ ಅಭಯ ಹಸ್ತದಿಂದ
1: ಅಬ್ಜತ್ವಯ ಕರಾಂಭೋಜ
0: ಎರಡು ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡು
1: ಅಂಬುಜಾಸನ ಸಂಸ್ಥಿತ
0: ಕಮಲದ ಮೇಲೆ ಕುಳಿತು ದರ್ಶನ ಕೊಟ್ಟಿದ್ದಾಳೆ. ಆ ತಾಯಿಯನ್ನು ಕಂಡು ಸುರತ ಚಂದ್ರಿಕಾದಿಗಳು ಪಾದಕ್ಕೆರಗಿದಾಗ ಹಿಂದಿನ ರಾಜ್ಯ ಸಂಪತ್ತು ಭೋಗ ಸ್ಥಾನಮಾನ ಒಂದು ಕ್ಷಣದಲ್ಲಿ ಒದಗಿಬಿಡುತ್ತದೆ. ತಾಯಿ ಅನುಗ್ರಹ ಮಾಡಿದ ವೇಳೆ ಏನದಕ್ಕೆ ನಾರಾಯಣನ ಕೃಪಾಜ್ಞಾನವು ಪ್ರಾಪ್ತಿಯಾಗ್ತದೆ. ಅಂತಹ ಆ ವೈಭವ ಲಕ್ಷ್ಮಿ ಸಕಲರಿಗೆ ಸನ್ಮಂಗಳ ವೈಭವ ತಂದುಕೊಡುತ್ತೆ. ವೈಭವ ಲಕ್ಷ್ಮಿ ಧನಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಮಹಾಮಾಯೇಕಿ ಭಕ್ತರು ಪ್ರಾರ್ಥನೆ ಮಾಡ್ತಾರೆ. ಧಾನ್ಯಲಕ್ಷ್ಮಿ ಭೂದೇವಿ ಅವತಾರ ಮಾಡಿದ್ದನ್ನು ವರ್ಣನೆ ಮಾಡ್ತಾ ಇದ್ದಾರೆ.

ಧಾನ್ಯಲಕ್ಷ್ಮಿಯ ಮಹಿಮೆ ವರ್ಣನೆ ಮಾಡ್ತಾರೆ. ವೇದ ಕಾಲದಲ್ಲಿ ಉಂಟಾದ ಒಂದು ಭೀಕರ ಬರಗಾಲದಿಂದ ವೇದಜ್ಞರಾಗಿರತಕ್ಕಂಥವರೆಲ್ಲ ದಿಕ್ಪಾಲಾಗಿ ಹೋದರಂತೆ. ವೈದಿಕ ಸಂಪ್ರದಾಯವೇ ನಿಂತು ಹೋಗುವ ಸ್ಥಿತಿ ಬಂದುಬಿಡ್ತು. ಆಗ ಎಲ್ಲ ವೇದಜ್ಞರು ಗೌತಮರ ಆಶ್ರಮಕ್ಕೆ ಬರ್ತಾರೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರತಕ್ಕಂಥ ವೇದಜ್ಞರನ್ನು ಕಂಡು ಗೌತಮರು ಈ ಬರಗಾಲ ದೂರ ಹೋಗಿ ಧನಧಾನ್ಯ ಸಮೃದ್ಧಿ ಆಗಬೇಕೆಂಬುದಾಗಿ ಶ್ರೀಬೀಜ ಮಂತ್ರವನ್ನು ಜಪಿಸ್ತಾ ಒಂದು ಮುಷ್ಟಿ ಧಾನ್ಯವನ್ನು ಕೈ ಹಿಡ್ಕೊಂಡು ವರದ ಭಯ ಸಂಯುಕ್ತ

ಆ ಶಾಕಂಬರಿಯನ್ನ ಆ ವನದುರ್ಗೆಯನ್ನು ಪೂಜಿಸುತ್ತಾರೆ. ತಾಯೇ, ಕೋಟಿ ಕೋಟಿ ಜೀವಜಾಲಗಳು ಹೀಗೆ ಸಾಯ್ತಾರೆ, ಅವಾಗ ನೀ ಅನುಗ್ರಹ ಮಾಡಮ್ಮ, ನಿನ್ನ ದೇಹದ ಬಿಂದು ಜಲವೇ ಅಕ್ಷಯವಾಗಿ ಸಕಲ ಧನಧಾನ್ಯಗಳಾಗ್ತಾವೆ.

ಅಸಂಖ್ಯಾತರು ನೋಡುತ್ತಿರುವಂತೆ ಅಪಾರವಾದ ಸಂಪತ್ತು ಧನಧಾನ್ಯಗಳ ಜೊತೆಗೆ ವೃದ್ಧಿಯಾಯಿತಂತೆ. ಕೋಟಿ ಕೋಟಿ ಜೀವನನ್ನು ತೃಪ್ತಿಗೊಳಿಸಿದಂಥವಳೇ ಆ ಧಾನ್ಯಲಕ್ಷ್ಮೀ ಜಗನ್ಮಾತೆ. ವಿದ್ಯಾಲಕ್ಷ್ಮಿ ಸ್ವರಹೀನ ವೇದದಿಂ ಕಾಮ್ಯ ಫಲನಾಶ. ಆ ವಿದ್ಯೆ ಕೊಡ್ತಾಳೆ ವಿದ್ಯಾಲಕ್ಷ್ಮಿ. ಗೋಭಿಲ ಅಂತಕ್ಕಂಥವನನ್ನು ಆಚಾರ್ಯನನ್ನಾಗಿ ಮಾಡಿಕೊಂಡು ದೇವಶರ್ಮ ರಥಂತರ ಸೂಕ್ತಗಳನ್ನು ಹೇಳಿ ಪುತ್ರರನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಗೋಭಿಲ ಉಬ್ಬಸದ ರೋಗದವನಿದ್ದನಂತೆ. ಆ ಉಬ್ಬಸದಿಂದ ಹೇಳುವಾಗ ಸ್ವರಹೀನವಾಗಿ ಮಂತ್ರಾರ್ಥಗಳು ಕೇಳುವಾಗ ದೇವಶರ್ಮ ಆಕ್ಷೇಪ ಮಾಡ್ತಾನೆ. ಸ್ವರಹೀನ ವೇದದಿಂ ಕಾಮ್ಯ ಫಲನಾಶ, ಹೇ ಮೂರ್ಖ ನೀ ಮಾಡಿದೆಯೋ ಸರ್ವನಾಶ. ದೇವನಿಂದಿತ ಕರ್ಮವನು ಮಾಡಿ ಪುರುಷಾರ್ಥ, ದೈವ ಬಲವಿಲ್ಲ ಕುಕರ್ಮವಿದು ವ್ಯರ್ಥ. ರಥಂತರ ಸೂಕ್ತವನ್ನು ಹೇಳುವಾಗ ಸ್ವರಹೀನಾಗಿ ಹೇಳಿದ್ದಕ್ಕಾಗಿ ನಿಂದೆ ಮಾಡ್ತಾನೆ. ಆಗ ಗೋಭಿಲ ಅಂದ, ನಾನು ಉಪಸ್ವರ ಹೋಗಿದವ, ತಪ್ಪಿ ಸ್ವರ ವ್ಯತ್ಯಾಸ ಆಗಿದೆ, ಆದರೆ ನನ್ನ ಸ್ವರ ಮನಸ್ಸಲ್ಲಿದೆ, ಇದು ವೇದಾಭಿಮಾನ ದೇವತೆ ಗೊತ್ತಿದೆ, ನಿನ್ನನ್ನು ತಿರಸ್ಕಾರ ಮಾಡಿದೆಯಲ್ಲ. ಮಂದಭಾಗ್ಯ ದೂರಾಚಾರಿ ಧೂರ್ತ, ಮಂದಭಾಗ್ಯ ದೂರಾಚಾರಿ ಧೂರ್ತ.

ದುಷ್ಟಪುತ್ರನಲ್ಲಿ ಹುಟ್ಟಲಿ ಅಂತ ಶಾಪ ಕೊಡ್ತಾರೆ. ಇದರಿಂದ ದುಃಖಿತನಾದಂತಹ ದೇವಶರ್ಮ ಗೋಪುರದಲ್ಲಿ ಪ್ರಾರ್ಥಿಸಿ ಜಗದಂಬಿಕೆಯ ಓಂ ಶ್ರೀ ಹ್ರೀಂ ಮುಂತಾದ ಮಹಾನ್ ಬೀಜಾಕ್ಷರಗಳ ಉಪದೇಶವನ್ನು ಮಗನಿಗೆ ಕೊಡಿಸ್ತಾನೆ. ಸತ್ಯವ್ರತ ಅಥವಾ ಉತ್ತತ್ಯ ನಾಮಕನಾದಂಥ ಆ ಬುದ್ಧಿಹೀನನು ಐಂ ಎಂಬ ಆ ಬೀಜಾಕ್ಷರದಲ್ಲಿ ಬಿಂದುವನ್ನು ಮರೆತು ಐ ಐ ಅಂತ ಉಚ್ಚಾರ ಮಾಡುತ್ತಿದ್ದಂತೆ. ಒಮ್ಮೆ ಬಾಲಕ ಗೊಂಡಾರಣ್ಯವನ್ನು ಪ್ರವೇಶ ಮಾಡಿದಾಗ ಆ ಐ ಎಂಬ ಉಚ್ಚಾರ ಮಾಡಿದ ಪ್ರಾಣಿಗಳನ್ನು ಕಂಡು ಹೆದರಿ. ಆದರೆ ಆ ಬಾಲಕನ ಶ್ರದ್ಧೆಗೆ ಜಗದಂಬಿಕೆ ಸಕಲ ವೇದವಿದ್ಯೆಯನ್ನು ಅನುಗ್ರಹ ಮಾಡಿ ಕಾಪಾಡಿದಳಂತೆ. ಅಸ್ಪಷ್ಟದ ಪಿಯಲ್ಲ

ಇದುವರೆಗೆ ಅಷ್ಟಲಕ್ಷ್ಮಿ ವೈಭವ ಕನ್ನಡ ಹರಿಕಥೆಯನ್ನ ಕೇಳಿದ್ರಿ. ನಡೆಸಿಕೊಟ್ಟವರು ಸಂತ ಭದ್ರಗಿರಿ ಅಚ್ಯುತದಾಸ್. ಇದು ಇಂದಿನ ಹರಿಕಥಾ ಪ್ರಸಾರ. ಇನ್ನು ಮುಂದಿನ ಭಾನುವಾರ ಇನ್ನೊಂದು ಹರಿಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ತುಂಬ ನೈಟ್ ಇಲ್ಲ ಈ ದುನಿಯಾವಲ್ಲ.
1: ಓಕೆ
0: ಅದು
1: ಓಕೆ
0: ಈ ದೇಶ ಅಂತಲ್ಲೇ ಕಡಲ ಅಪ್ಪರ್ತಲುಲ್ಲಿವರ ಆಲ್ಮಾರ್ಯಂ ಕೂಡ ನಂಗೆ ಪರೋಕ್ಷಮಾಯಿಟ್ ಅವಲಂಬನೆ ಆಯ್ತೇವಲ್ಲ, ಅದು ಒಂದು ಜೇಡರ ಬಲೆ ಅಂಟು ನಂಗೆ ಕನ್ನಡದಲ್ಲಿ ಚೊಳ್ಳ. ನಂಗಲ್ಲಿ ಬಣ್ಣತತ್ತಿ ಬಲೆ ಉಂಡು ವೆಬ್ ಚೊಳ್ಳ ಅಲ್ಲಿ. ಅದು ಹೆಂಗಣೆ ಅವರು ಆ ಬಲೆದೆ ಅವರು ನೂಲು ಆ ಗಮ್ ಎಂದ್ರೆ ಉಂಡು, ಅದು ಒಂದಗೊಂದು ಅಂಟಿಟ್ಟುಂಡ, ಅದು ಅಂಟಿಟ್ಟಿಂದಂಗೆ ಅದು ಬಲೆ ಅದು ಕೊಡು ಇದು ಕೊಡ್ತಂಗೆ ಕೃಷಿ ನಡಕೋತ್ರಿ ಇಲ್ಲ.

0: ಹೌದು ಹೌದು ಸರ್.
1: ಅದನ್ನು ಹೇಳಿ ತುಂಬಾ ಸಂತೋಷ ಆಯ್ತು.
0: ಸರಿ ಸರ್,
1: ಆಯ್ತು ಆಯ್ತು, ನಿಮಗೆ ತುಂಬಾ ಧನ್ಯವಾದಗಳು.
0: ಓಕೆ ಸರ್,
2: ಓಕೆ ಓಕೆ,
0: ತುಂಬಾ ಧನ್ಯಗಳು ನಿಮಗೂ ಕೂಡ.
2: ಥ್ಯಾಂಕ್
0: ಯು ಸರ್, ಥ್ಯಾಂಕ್ ಯು,
1: ಥ್ಯಾಂಕ್ ಯು. ಓಕೆ
0: ಓಕೆ ಸರ್,
2: ಓಕೆ. ಕೊರಿಯಲ್ಲಿ ಬ್ಲಿಸಕ್ಕೂ ಕೂಡ
0: ಅದೇ ಇದೇ ಇದೇ ಈ ನಾಡ್ರೆ ನೆಲಗುಣ ಅಂಟದಂಗ ಚೊಳ್ಳಿತ
2: ಖಂಡಿತ
0: ಸತ್ವ ಅಂಚೊಳ್ಳ ಅದು ಹಿಂಗೆ ಈ ಮನ್ಸು ಮಾರಿ ಬಲಕ್ಕ ನಂಗ ಕಲ್ಬುಗು ತಟ್ಟಿ ಅಂಟ್ಕಂಡಂಗೆ ಹಂಗ ಖಂಡಿತ ಏನೇ ನಂಗೆ ಬ್ಲೆಸ್ ಆಗಿ
2: ನೋಕ್ರ ಮುನ್ನೊಲ್ಲ ಮುನ್ನೊಲ್ತ ಕಾಲದಲ್ಲಿ ಈ ಬೀಡಿಕೆ

0: ಮತ್ತೊಬ್ಬನಿಗೆ ಮರುಗೋದು ಹೇಗೆ, ಸಹಾಯ ಮಾಡೋದು ಹೇಗೆ ಅಂತ ಹೇಳೋದನ್ನು ಕೂಡ ಮಗುವಿಗೆ ಕಲೀಲಿಕ್ಕೆ ಸರ್ಕಾರಿ ಶಾಲೆಗಳು ಒಂದು ದೊಡ್ಡ ವಿಶಾಲವಾದ ತರಬೇತಿ ಕೇಂದ್ರಗಳಿದ್ದ ಹಾಗೆ ಅಂತ ನಾನು ಭಾವಿಸಿದ್ದೇನೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಕಾಳಜಿಯನ್ನು ನಾನು ಕೊಂಡಾಡ್ತೇನೆ ಮತ್ತು ಅದು ಉಳಿಬೇಕು, ಜೊತೆಗೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಇಲ್ಲಿ ಉಳಿಬೇಕು ಮತ್ತು ಬೆಳಿಬೇಕು ಅಂತೇಳಿ ನನ್ನ ಆಶಯ.
1: ಸೊ ಅದು ಫಲಮೇನಾಗಲಿ ಕಾರ್ಯಕ್ರಮದ ಟೈಮ್ ಕೂಡ ತಿಂದುಂಟು ಬಂದುಂಟುಂಟು, ಕೊರಿಯ ನಿಮಿಷಂಗ ಮಾತ್ರ ಬಾಕಿ ಉಳ್ಳು. ಸೊ ಅದು ಫಲಮೆ ಆಹಾರ ಪದ್ಧತಿಯ ಬಗ್ಗೆ ಕೂಡ ನೀವು ಚೆನ್ನುಂಟಿದ್ದಾರೆ, ಅದರ ವೈವಿಧ್ಯತೆಯ ಕ್ರಮ ಸರಳತೆಯಲ್ಲಿ ಹೆಂಗನೂ ಕೂಡಿ ತಿಂತಂತೆ ಅನೇಕ ಬಗೆ ಬಗೆಯ ಅಪ್ಪಂಗ ಕೂಡ. ಸೊ ಸುಗ್ಗಿರೋ ಕಾಲದಲ್ಲಿ ಅವರು ಸಂದರ್ಭದಲ್ಲಿ ಪುದ್ಯೋ ಅರಿರಿ ಚೋರುಂಟು ಕೊಡ್ತುಂಟಿದ್ದಾರೆ, ಬಹುಶಃ ನಿಂಕೂ ಬಂತಿಕ್ಕು.
0: ಅದು ಈ ಖಂಡತಲ್ಲಿ ಬೆಳೆ ಬೆಳೆದೊಂಡಿದ್ದ ನೆನಕೆತ್ತೆ ಅವ್ರ ಸಂದರ್ಭ ಅವ್ರ ಕಾಲ ಮೂನು ಬೆಳೆಡೆ ಬೆಳೆಯೋಗು ಸಾಧ್ಯ ಆಗಿ ಚೆನ್ನಿಟ್ಟು ಖಂಡತಲ್ಲಿ ಮೂನು ಬೆಳೆ ತಣ್ಣಿ ಎಲ್ಲ ಇನ್ನೆಂಗೆ ವಾತಾವರಣ ಎಲ್ಲ ಚಂದತಲ್ಲಿ ಇನ್ನೆಂಗೆ ರಬ್ಬರೇ ಅನುಗ್ರಹ ಸದಾ ಚೊರಿಜೊಂಡಿದ್ದಂಗೆ ಅವ್ರು ಬೆಳೆ ಬೆಳೆ ಇಡೆ ಅವನಿಗೂ ಮೂನು ಬೆಳೆ ಇಡ್ತಂಗೆ.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಹೆಲೋ ವೆನ್ಲಾಕ್ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೀನಿ. ಸೊ ಇಂದಿಗೆ ನಮ್ಮ ಹೆಲೋ ವೆನ್ಲಾಕ್ ನೇರ ಫೋನಿನ ಕಾರ್ಯಕ್ರಮದ 155ನೇ ಸಂಚಿಕೆಗೆ ಕೂಡ ನಾವು ಇವತ್ತು ಕಾಲಿಡ್ತಾ ಇದ್ದೀವಿ. ಹಾಗೆಯೇ ಶುಕ್ರವಾರ, ಪ್ರತಿ ಶುಕ್ರವಾರವೂ ಕೂಡ ಒಬ್ಬೊಬ್ಬರು ವೈದ್ಯರು ಬರ್ತಾರೆ, ಒಂದೊಂದು ರೋಗಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಮಾಹಿತಿಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇರ್ತಾರೆ. ಸೊ ಇವತ್ತು ಕೂಡ ಒಂದು ಟಾಪಿಕ್ ಮೇರೆಗೆ ಕೂಡ ನಾವು ಬಂದಿದ್ದೀವಿ. ಬಹುಶಃ ನಮಗೆ ಗೊತ್ತಿರಬಹುದು, ಮನುಷ್ಯನ ದೇಹಕ್ಕೆ ಕಾಯಿಲೆ ಅಂಟಿಕೊಳ್ಳೋಕೆ ತಿನ್ನುವಂಥ ಆಹಾರ, ಕುಡಿಯುವಂಥ ಪಾನೀಯ ಅಥವಾ ಉಸಿರಾಡುವಂತಹ ಅಶುದ್ಧ ಗಾಳಿಯ ಕಾರಣವಾಗಬೇಕು ಅಂತ ಏನಿಲ್ಲ. ಸುತ್ತಮುತ್ತಲಿನ ಒಂದಿಷ್ಟು ಪರಿಸರ ಆಗಿರ್ಬೋದು, ನಮ್ಮ ದಿನನಿತ್ಯ ಓಡಾಡುವಂತಹ ವಾತಾವರಣಗಳಾಗಿರ್ಬೋದು, ವಿವಿಧ ರೀತಿಯ ಸೋಂಕುಗಳನ್ನು ಕೂಡ ತಂದೊಡ್ಬೋದು. ಅಂತಹ ರೋಗ ಹರಡುವ ಪ್ರಮುಖ ಕಾರಣಗಳಲ್ಲಿ

0: ಸಾಧ್ಯತೆ ಜಾಸ್ತಿ ಅಂತ ಹೇಳಿ.
1: ಹೌದು, ಚಾನ್ಸ್ ಅಂದ್ರೆ ನಾವು ಜಾಸ್ತಿ ನೀರಲ್ಲಿ ಕೆಲಸ ಮಾಡುವವರಾಗಿದ್ರೆ ಅಥವಾ ನೀರಲ್ಲಿ, ಈಗ ಹೋಟೆಲ್ ಕಾರ್ಮಿಕರು ನೀರಲ್ಲಿ ಕೆಲಸ ಮಾಡುತ್ತಾರೆ ಅಂದ್ರೆ ಏನಾದ್ರೂ ಕುಕ್ಕಿಂಗ್ ಆಗಿರ್ಬೋದು ಅಥವಾ ಕ್ಲೀನಿಂಗ್ ಆಗಿರ್ಬೋದು.

0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಎಸ್ ಕೇಳುಗರೆ ಕೇಳ್ತಾ ಇರೋದು ಇದೆ ರೆಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಹೆಲೋ ವೆನ್ಲಾಕ್ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೂಡ ಆಲಿಸ್ತಾ ಇದ್ದೀರಾ. ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮ ರೋಗಗಳು, ಫಂಗಲ್ ಇನ್ಫೆಕ್ಷನ್ ನಿಂದ ಆಗುವಂತಹ ಚರ್ಮ ರೋಗಗಳಿಗೆ ಸಂಬಂಧಪಟ್ಟು ಕೂಡ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಹಾಗಿನ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಹಂಚುತ್ತಾ ಇದ್ದಾರೆ. ಹಾಗಿನ ಒಂದು ಕರೆ ಇದೆ ಡಾಕ್ಟರ್, ಯಾರು ಅಂತ ಕೇಳೋಣ. ಹಲೋ
2: ಹಲೋ ನಮಸ್ತೆ.
1: ಹಲೋ ನಮಸ್ತೆ, ಯಾರು ಮಾತನಾಡುವುದು?
2: ನಾನು ಗ್ರೇಸ್ ಮಿರಂದ.
1: ಗ್ರೇಸ್ ಮಿರಂದ ಮೇಡಮ್, ಹೇಳಿ ಮೇಡಮ್.
2: ಪ್ರತಿ ಶುಕ್ರವಾರ ವೆನ್ಲಾಕ್ನಿಂದ ಡಾಕ್ಟರ್ ಬಂದು ನಮ್ಮ ಸಾರಂಗಕ್ಕೆ ಎಲ್ಲ ಒಳ್ಳೆಯ ನಮ್ಗೆ ನೀವು ಇದು ವಿಚಾರಗಳನ್ನೆಲ್ಲ
1: ಮಾಹಿತಿಯನ್ನ ಹಂಚುತ್ತಾರೆ.
2: ನಿಮ್ಗೆ ಧನ್ಯವಾದಗಳು. ನನ್ನೊಂದು ಮೂರು ಪ್ರಶ್ನೆ ಉಂಟು ಸರ್.
1: ಮೂರು ಪ್ರಶ್ನೆ.
2: ನಾವು ಕ್ಲೀನ್ ಇರ್ತೇವೆ, ನಾವೇನು ದಿನ ಸ್ನಾನ ಮಾಡದೆ ಮಲಗುದಿಲ್ಲ, ಮಕ್ಕಳನ್ನು ಸಹ ಸ್ನಾನ ಮಾಡದೆ ಮಲಗಿಸುದಿಲ್ಲ. ಅದೇ ಗರ್ಭಿಣಿಯರಿಗೆ ಸಹ ಸರ್ಪ ಸುತ್ತು ಬರ್ತದೆ. ನನ್ನ ತಂಗಿ ಗರ್ಭಿಣಿ ಇರುವಾಗ ಸರ್ಪ ಸುತ್ತು ಬಂದು ಮತ್ತೆ ಅವಳ ಮಗುವಿಗೆ ಮದ್ದು ಕೊಡ್ರೆ ಮಗುವಿಗೆ ಆಗುದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಆ ಮಗು ಮತ್ತೆ ಹೆತ್ತ ನಂತರ ಅದು ಸತ್ತೋಯ್ತು.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮ ಪ್ರಶ್ನೆಗೆ. ತುಂಬಾ ಒಳ್ಳೆ ಪ್ರಶ್ನೆ ಕೂಡ ಹೌದು ಅವರು ಹೇಳುವಂತದ್ದು. ಯಾಕಂದ್ರೆ ಆಗ ನಾವು ಮಾತಾಡ್ತಾ ಇದ್ದೇವೆ ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತ. ಆದ್ರೂ ಕೂಡ ವೈಯಕ್ತಿಕ ಸ್ವಚ್ಛತೆಯನ್ನು ಕ್ಲೀನ್ ಆಗಿ ಇಟ್ಕೊಂಡ್ರು ಕೂಡ ಈ ರೀತಿಯ ಕೆಲವೊಂದಿಷ್ಟು ತುರಿಕೆಗಳು, ಕಜ್ಜಿ, ಆ ರೀತಿಯ ಸಮಸ್ಯೆಗಳು ಕೂಡ ಬರುತ್ತೆ. ಯಾಕಾಗಿ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಡಾಕ್ಟರ್.
3: ಇದು ಯಾವುದೇ ಇನ್ಫೆಕ್ಷನ್ಸ್ ಎಲ್ಲರಿಗೆ ಅದರ ಇನ್ಫೆಕ್ಷನ್ ಆದ ಕೂಡಲೇ ಅದರ ಲಕ್ಷಣಗಳನ್ನು ಯಾವುದೇ ದೇಹದಲ್ಲಿ ತೋರಿಸಬೇಕಂತಿಲ್ಲ. ಯಾರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅದು ಹುಟ್ಟಿನಿಂದಲೇ ಬಂದಿರಬಹುದು ಅಥವಾ ಇತರ ಕಾಯಿಲೆಗಳಿಂದ ಬಂದಿರಬಹುದು. ಹಾಗಾಗಿ ಅಂತವರಲ್ಲಿ ಅದು ಒಂದು ಚಿಕ್ಕ ಸೋಂಕು ಕೂಡ ಜಾಸ್ತಿ ತೊಂದರೆಯನ್ನು ಉಂಟು ಮಾಡುತ್ತೆ, ಬರಬಹುದು. ಹಾಗಾಗಿ ಅದು ಕ್ಲೀನ್ ಇಲ್ಲದೆಯೇ ಈ ಸೋಂಕು ಬರುವಂತದ್ದಲ್ಲ. ಕೆಲವರು ಈಗ ಒಂದು ತಿಂಗಳಿಗೊಮ್ಮೆ ಸ್ನಾನ ಮಾಡುವವರಿಗೆ ಸೋಂಕು ಬರದೇ ಇರಬಹುದು, ಅದು ಅವನ ರೋಗ ನಿರೋಧಕ ಶಕ್ತಿ. ಅಥವಾ ದಿವಸಕ್ಕೆ ಎರಡು ಸಲ ಸ್ನಾನ ಮಾಡುವವರಿಗೆ ಕೂಡ ಸೋಂಕು ಬರಬಹುದು. ಬಂದ ಮೇಲೆ ನಾವು ವೈಯಕ್ತಿಕ ಸ್ವಚ್ಛತೆ ಕಡೆಗೆ ಜಾಸ್ತಿ ಗಮನ ಹರಿಸಬೇಕಂತ ನಾವು ಹೇಳ್ತೇವೆ.
1: ಹಾಗಾದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ವಂಶ ಪಾರಂಪರ್ಯವಾಗಿಯೂ ಕೂಡ ಬಂದರೂ ಕೂಡ ಈ ರೀತಿಯಲ್ಲಿ ವೈಯಕ್ತಿಕ ಸ್ವಚ್ಛತೆ ಆದ್ಯತೆ ಕೊಟ್ಟರುಕೊಂಡ ಬರುವಂತಹ ಸಾಧ್ಯತೆ ಇದ್ರೆ, ಅಥವಾ ಒಬ್ಬ ವ್ಯಕ್ತಿ ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿಲ್ಲ ಆದ್ರೂ ಕೂಡ ಅವನಿಗೆ ಬಾರದಿರುವಂತಹ ಸಾಧ್ಯತೆ ಕೂಡ ಇರಬಹುದು. ಸೊ ಹಾಗಾಗಿ ಅವನವನ ರೋಗ ನಿರೋಧಕ ಶಕ್ತಿಯ ಮೇಲೆ ಅವಲಂಬಿತವಾಗಿರುವಂತದ್ದು ಅಂತ ಕೂಡ ಹೇಳುವಂತದ್ದು. ಮತ್ತೊಂದು ಕಡೆ ಅವರು ಗರ್ಭಿಣಿಯರಲ್ಲೂ ಕೂಡ ಕಂಡು ಬರಬಹುದು ಹೇಗೆಂದು.
3: ಈ ಶಿಲೀಂಧ್ರಗಳ ಸೋಂಕು ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳುವಂತದ್ದು ಎಲ್ಲಾ ವಯಸ್ಸಲ್ಲಿ ಕಂಡುಬರುವಂಥ ಸಾಧ್ಯತೆ ಇದೆ. ಹೆಚ್ಚಾಗಿ ನಾವು ಈಗ ಚಿಕ್ಕ ಮಕ್ಕಳಲ್ಲಿ ಅಂದರೆ 1 ವರ್ಷದ ಒಳಗಿನ ಮಕ್ಕಳಲ್ಲಿ ಕೂಡ ನಾವು ಈ ರೋಗ ಕಂಡುಬರ್ಬೋದು. ಯಾಕಂತ ಹೇಳಿದ್ರೆ ಈಗ ಮಗುವನ್ನು ಹಿಡ್ಕೊಳ್ಳುವಂಥದ್ದು ತಾಯಿಗೆ ಆಗಲಿ ಅಥವಾ ಮನೆಯಲ್ಲಿರುವ ಅಜ್ಜಿ ಅಜ್ಜನಿಗೆ ಆದರೂ ಈ ಇನ್ಫೆಕ್ಷನ್ ಇದ್ದು ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳದಿದ್ದರೆ ಹಾಗಾಗಿ ಅವರಿಂದ ಈ ಚಿಕ್ಕ ಮಗುವಿಗೆ ಬರುವ ಚಾನ್ಸ್ ಇದೆ. ಮತ್ತು ಸ್ಕೂಲ್ ಬೀಳಿರಲ್ಲಿ ಹೆಚ್ಚಾಗಿ ಅಂದ್ರೆ ಈ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಮತ್ತೆ ಹಾರ್ಮೋನಲ್ ಚೇಂಜಸ್ ಇರುವ ಕಾರಣ ಅವರಲ್ಲಿ ಕೂಡ ಈ ಸ್ವಲ್ಪ ಇನ್ಫೆಕ್ಷನ್ ಇದ್ದದ್ದು ಎಗ್ರಿವೇಟ್ ಆಗುವ ಚಾನ್ಸ್ ಜಾಸ್ತಿ ಇದೆ. ಮತ್ತೆ ಓಲ್ಡ್ ಏಜ್ ಅಲ್ಲಿ ಅಂದ್ರೆ ಈ ಫಿಸಿಕಲ್ ಆಕ್ಟಿವಿಟೀಸ್ ಏನು ಕಡಿಮೆ ಇರ್ತದೆ ಅಂದ್ರೆ ಅಂಥವರಲ್ಲಿ ಕೂತ್ಕೊಂಡೇ ಇರ್ತಾರೆ ಅಥವಾ ಅಂಥವರಲ್ಲಿ ಈ ಸೋಂಕು ಜಾಸ್ತಿ ಆಗುವ ಚಾನ್ಸ್ ಇದೆ
1: ಅಂತ. ಮುಂದಿನ ಮತ್ತೊಂದು ಕರೆಯುತ್ತ. ಹಲೋ
4: ಹಲೋ ಸರ್ ನಮಸ್ತೆ.
1: ನಮಸ್ತೆ ನಮಸ್ತೆ, ಯಾರು ಮಾತನಾಡೋದು?
4: ಸರ್ ನಮಸ್ತೆ.
3: ನಮಸ್ತೆ ನಮಸ್ತೆ, ಹೇಳಿ
4: ಸರ್. ಸುಬೋಧ್ ಸರ್
3: ಹೌದು?
1: ಹಾ
4: ಹಲೋ
1: ಹೇಳಿ. ಹೌದೌದು ಹೇಳಿ ಸರ್.

0: ಪ್ರಶ್ನೆ ಕೇಳಿ ಸರ್, ನಿಮ್ಮ ಹೆಸರು ಹೇಳಿ ಸರ್.
1: ಈ ಶಿಲಾಂಜಲದಿಂದ ಬರುವಂತ ಥರ್ಮಲೋಗ್ ಉಂಟಲ್ಲ ಸರ್, ಈಗ ನನಗೆ ನಾನು ಅಜ್ಜನಡಕದಿಂದ ಮಾತಾಡೋದು.
0: ಅಜ್ಜನಡಕದಿಂದ, ಓಕೆ.
1: ಪರಮೇಶ್ವರ್ ಅಂತ ಹೇಳಿ ನನಗೆ ಈ ಚಿಲಿಯಿಂದ ಈ ಸೊಂಟದಲ್ಲಿ ಮತ್ತು ಈ ತೊಡೆ ತೊಡೆಯಲ್ಲಿ ಚಿಲಿ ಅದು ಬಂದಿತ್ತು ರೌಂಡ್ ಆಗಿ.
0: ಓಕೆ,
1: ಅದು ಒಮ್ಮೆ ಕಡೆ ಈಗ ನಾನು ಪೈಸಾರಿ ಡಾಕ್ಟರ್ ಇದ್ದಾರೆ ಇಲ್ಲಿ ಅಡ್ಡಕದಲ್ಲಿ, ಪ್ರೈವೇಟ್ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ನಾನು ತಕೊಂಡೆ ಮದ್ದು, ಕಡಿಮೆ ಆಯ್ತು ಪೂರ್ತಿ.
0: ಓಕೆ,
1: ಈಗ ಎರಡು ದಿವಸದಿಂದ ಪುನಃ ಅದು ರಿಯಾಕ್ಷನ್ ಆಗ್ತಾ ಇದೆ.
0: ಓಕೆ ಓಕೆ ಓಕೆ ಓಕೆ ಓಕೆ ಓಕೆ, ಸರಿ ಸರಿ. ಅದಕ್ಕೆ ಪರಿಹಾರ ಬೇಕು ಅಂತ ಕೇಳುವಂತದ್ದಲ್ಲ.
2: ಈಗ ಫಂಗಲ್ ಇನ್ಫೆಕ್ಷನ್ ಆದ ಕೂಡಲೇ ಅದು ರಿಂಗ್ ವರ್ಮ್ ಅಂತ ಹೇಳಿ ಓವರ್ ದ ಕೌಂಟರ್ ಅಂದ್ರೆ ಮೆಡಿಕಲ್ ಅಲ್ಲಿ ಹೋಗಿ ಒಂದು ಆಯಿಂಟ್ಮೆಂಟ್ ತುಳಿಗೆ ಕಡಿಮೆ ಆಗುತ್ತೆ. ಮತ್ತೆ ಒಮ್ಮೆ ಈ ರಿಂಗ್ ವರ್ಮಿನ ಈ ನಮಗೆ ಕಾಣುವಂತ ಇದು ಇದೆ ಚರ್ಮದಲ್ಲಿ ತೊಂದರೆ ಏನಿದೆ ಅದು ಕಡಿಮೆ ಆಗುತ್ತೆ ಪೇಷಂಟ್ಗೆ. ಅವಾಗ ಏನಾಗುತ್ತೆ ಆದ್ರೆ ಈ ರೋಗಾಣುಗಳ ಸಂಖ್ಯೆ ಒಳಗಿಂದ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಅದೇ ಒಂದು 15 ದಿವಸ ಬಿಟ್ಟು ಪುನಃ ಅದಕ್ಕಿಂತ ಹಿಂದೆ ಇರದಕ್ಕಿಂತ ಜಾಸ್ತಿ ಅಗ್ರಿವೇಟ್ ಆಗಿ ಅವನಿಗೆ ಸಿಂಪ್ಟಮ್ ಕಾಣಿಸಿಕೊಳ್ಳುತ್ತದೆ. ಪ್ಲಸ್ ಇದನ್ನು ಈ ಸ್ಟಿರಾಯ್ಡ್ ಕ್ರೀಮ್ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ತುಂಬಾ ದಿವಸ ಹಚ್ಚಿದ ಕಾರಣ ಹಚ್ಚಿದ್ರೆ ಯಾವುದೇ ಮತ್ತೆ ಆಂಟಿ ಫಂಗಲ್ ನಾವು ಟ್ರೀಟ್ಮೆಂಟ್ಗೆ ಅದು ಬಗ್ಗದ ಹಾಗೆ ಹೈಯೆಸ್ಟ್ ಹೈ ಡೋಸ್ ಆಗಿ ನಾವು ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಅದು ಟಾಪಿಕಲ್ ಆಗಲಿ ಅಥವಾ ಓರಲ್ ಆಗಲಿ ಅಂದ್ರೆ ಹಚ್ಚುವಂಥದ್ದಾಗಲಿ ಅಥವಾ ಬಾಯಲ್ಲಿ ತಗೊಳ್ಳುವಂಥ ಮಾತ್ರೆಗಳಾಗಲಿ ನಾವು ಹಾಕಬೇಕಾಗ್ತದೆ. ಮತ್ತೆ ಮತ್ತೂ ಜಾಸ್ತಿ ಈ ಸ್ಟಿರಾಯ್ಡ್ ಕ್ರೀಮ್ ಹಚ್ಚಿದ್ರೆ ಈ ಫಂಗಲ್ ಇನ್ಫೆಕ್ಷನ್ ಆದ ಜಾಗದಲ್ಲಿ ಚರ್ಮದ ಬಣ್ಣ ಬಿಳಿ ಬಣ್ಣಕ್ಕೆ ತಿರುಗುವ ಚಾನ್ಸ್ ಇದೆ. ಮತ್ತೆ ಚರ್ಮ ತೆಳ್ಳಗಾಗುವ ಚಾನ್ಸ್ ಇದೆ ಒಂದು, ಇದು ಕೂಡ ರಿಕರೆನ್ಸಿ ಅಂದ್ರೆ ವಾಪಸ್ ಬರಲಿಕ್ಕೆ ಕಾರಣ ಆಗ್ತದೆ. ಮತ್ತೆ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಪೇಷಂಟ್ಸ್ ಹೆಚ್ಚಾಗಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡೋದಿಲ್ಲ. ನಾವು ಹೇಳ್ತೇವೆ ಒಂದು ಆಂಟಿ ಫಂಗಲ್ 2 ವಾರ ತಗೊಳ್ಬೇಕು ಅಥವಾ 3 ವಾರ ತಗೊಳ್ಬೇಕು ಪುನಃ ನೋಡಬೇಕು. ಹೆಚ್ಚಾಗಿ ತುರುಗೆ ಕಡಿಮೆ ಆದ್ರೆ ಪೇಷಂಟ್ ವಾಪಸ್ ಬರುವುದಿಲ್ಲ, ಮತ್ತೆ ಬರೋದು 2 ತಿಂಗಳಾದ್ಮೇಲೆ ಪುನಃ ಜೋರಾದ್ಮೇಲೆ ಬರೋದು. ಹಾಗಾಗಿ ಒಂದು ಕೋರ್ಸ್ ಅಂತ

0: ಪ್ರಶ್ನೆ ಡಾಕ್ಟರ್ ಇದ್ದಾರೆ.
1: ಪ್ರಶ್ನೆ ಏನು ಅಂತಂದ್ರೆ, ಸರಿ, ಈಗ ಮನೆಗಳಲ್ಲಿ ಒಬ್ಬರ ಸೋಪ್ ಗಳನ್ನ ಇನ್ನೊಬ್ರು ಯೂಸ್ ಮಾಡ್ಕೊಂಡು ಸ್ನಾನ ಮಾಡ್ತಾರಲ್ಲ, ಸೊ ಇದರಿಂದ ಅವರಿಗಿರುವ ಏನಾದ್ರೂ ಚರ್ಮದ ಕಾಯಿಲೆ ಬೇರೆಯವರಿಗೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇದೆಯಾ?
0: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಶ್ವೇತರ್ ಅವರೇ. ಅವರು ಕೇಳಿರುವಂಥ ಪ್ರಶ್ನೆ ಕೂಡ ತುಂಬ ಒಳ್ಳೆಯದೇ, ಯಾಕಂದರೆ ಒಂದೇ ಟವಲನ್ನು ಕೂಡ ಎಲ್ಲರೂ ಕೂಡ ಯೂಸ್ ಮಾಡುವವರು, ಒಂದೇ ಸೋಪನ್ನು ಎಲ್ಲರೂ ಕೂಡ ಯೂಸ್ ಮಾಡ್ತಾನೆ ಇರ್ತಾರೆ. ಮನೆಯಲ್ಲಿ ಅವರಿಗೆ ಅವರಿಗೆ ಬೇಕಾಗಿ ಬೇರೆ ಬೇರೆ ರೀತಿಯ ಸೋಪುಗಳು ಇದ್ದರೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಸೋಪ್ ಇದ್ದರೂ ಕೂಡ ಒಳ್ಳೆಯದಲ್ವಾ? ಹೇಗೆ ಅದಕ್ಕೆ ಸಂಬಂಧ?
2: ಅವರು ಅವ್ರು ಹೇಳಿದ ಕ್ವಶನಲ್ಲಿ ಇತರ ಇನ್ನೊಬ್ಬರಿಗಿದ್ದ ಚರ್ಮ ರೋಗ ಇನ್ನೊಬ್ಬ ಮತ್ತೊಬ್ಬರಿಗೆ ಸ್ಪ್ರೆಡ್ ಆಗುವ ಚಾನ್ಸ್ ಇದೆ ಅಂತ. ಈಗ ಚರ್ಮ ರೋಗ ಅಂತ ಬಂದ್ರೆ ಒಂದು ಇನ್ಫೆಕ್ಷನ್, ಮತ್ತೊಂದು ನಾನ್ ಇನ್ಫೆಕ್ಷನ್, ಎರಡು ವಿಧ ಇದೆ. ಈಗ ಒಬ್ಬರಿಂದ ಒಬ್ಬರಿಗೆ ಹರಡುವುದು ಯಾವುದು? ಈ ಫಂಗಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದ್ರೆ ಹರಡುತ್ತೆ. ಅಂತವರ ಸೋಪನ್ನು ಅಥವಾ ಬಟ್ಟೆಗಳನ್ನು ನಾವು ಬಾಟಬಲನ್ನು ಶೇರ್ ಮಾಡೋದರಿಂದ ಹರಡುವ ತೊಂದರೆ ಇದೆ. ಹಾಗಾಗಿ ಒಮ್ಮೆ ಇದೆ ಫಂಗಲ್ ಇನ್ಫೆಕ್ಷನ್ ಬಂತಂದ್ರೆ ಅವರಿಗೆ ಸಪರೇಟ್ ಬಾಟಬಲ್ ಅಥವಾ ಸೋಪ್ ಸಪರೇಟ್ ಯೂಸ್ ಮಾಡೋದು ಉತ್ತಮ
0: ಉತ್ತಮ ಅಂತ ಹೇಳುವಂಥದ್ದು. ಎಸ್, ಕೇಳುಗರೆ ನೀವು ಕೂಡ ಕರೆಯನ್ನು ಮಾಡಬಹುದು. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ಮೆಂಡ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಅವರು ಕೂಡ ಇದ್ದಾರೆ.

0: ಕೂಡ ಎಷ್ಟು ಕೇರ್ಫುಲ್ ಆಗಿರಬೇಕು ಅಂತ. ಸೊ ಅದಕ್ಕಿಂತ ಮುಂಚೆ ಒಂದು ಕರೆ ಕೂಡ ಇದೆ, ಯಾರು ಅಂತ ಕೇಳೋಣ. ಹಲೋ
1: ಹಲೋ,
0: ಹಲೋ, ನಮಸ್ತೆ.
1: ನಮಸ್ತೆ. ನಮಸ್ತೆ ಡಾಕ್ಟರ್.
0: ಕೇಳಿ.
2: ನಮಸ್ತೆ. ನಮಸ್ತೆ
1: ಡಾಕ್ಟರ್, ನಂದು ಪ್ರಶ್ನೆ ಏನಂದ್ರೆ, ಈಗ ಶಿಲೀಂಧ್ರವನ್ನ ಬಿಟ್ಟು ಒಂದು ಚರ್ಮಕ್ಕೆ ಸಂಬಂಧಪಟ್ಟು ಕೇಳುದಿದ್ರೆ, ಈಗ ಚರ್ಮದಲ್ಲಿ ಸಣ್ಣ ಸಣ್ಣ ಕಜ್ಜೆ ಇಂಥದ್ದೆಲ್ಲ ಬೀಳ್ತದೆ, ಆ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಕಡಲೆ ಹಿಟ್ಟನ್ನ ಬಳಸಿ ಸ್ನಾನ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಇದು ಹೌದಾ, ಎಷ್ಟರ ಮಟ್ಟಿಗೆ ಸರಿ ಅಂತ?
0: ಓಕೆ ಓಕೆ ಓಕೆ, ಸರಿ. ಯಾಕೆಂದರೆ ಸೋಪಿನ ಬದಲಾಗಿಯೂ ಕೂಡ ತುಂಬ ಮಂದಿ ಕಡಲೆ ಹಿಟ್ಟನ್ನು ಉಪಯೋಗಿಸುವವರು ಕೂಡ ಇದ್ದಾರೆ. ಸೊ ಅದು ಕೂಡ ಚರ್ಮದ ಆರೈಕೆಗೆ ಒಳ್ಳೆಯದು ಅಂತ ಅಂದ್ಕೊಂಡು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ?
2: ಇಲ್ಲ, ಇದರ ಬಗ್ಗೆ ನನಗೆ ಕಡಲೆ ಹಿಟ್ಟಲ್ಲಿ ನಾನು ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಕಡಲೆ ಹಿಟ್ಟು ಅಂದರೆ ಅದು ನಮ್ಮ ಮೆಡಿಸಿನಲ್ಲಿ ಬರುವುದಿಲ್ಲ, ಅದು ಅದು ಆಯುರ್ವೇದಿಕ್ ಸೈಡ್ಗೆ ಹೋಗ್ತದೆ. ಹಾಗಾಗಿ ಇದರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋದಿಲ್ಲ.
0: ಎಸ್, ಓಕೆ. ಕೇಳುಗ್ರೆ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. 6364240949 ಈ ಒಂದು ಸಂಖ್ಯೆಗೆ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು.
3: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

ಎಸ್ ಕೇಳುಗರೆ ಕೇಳ್ತಾ ಇರುವುದು ಹಲೋ ವೆನ್ಲಾಕ್ ನೇರ ಫೋನಿನ ಕಾರ್ಯಕ್ರಮ. ಸೊ ಹಾಗೆ ಮಾತಾಡ್ತಾ ಇದ್ದೀವಿ ನಾವು ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮರೋಗಗಳಿಗೆ ಸಂಬಂಧಪಟ್ಟು. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಅವರು ಕೂಡ ಇದ್ದಾರೆ. ಅನೇಕ ಮಾಹಿತಿಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಪ್ರಶ್ನೆ ಸಂಶಯಗಳು ಖಂಡಿತವಾಗಿಯೂ ಕೂಡ ಇದ್ದರೆ ನೀವು ಕರೆಯನ್ನು ಮಾಡಬಹುದು. 6364240499 ಈ ಒಂದು ಸಂಖ್ಯೆ.

0: ಹಾಗೆ ಡಾಕ್ಟರ್, ಆಗ ನಾವೊಂದು ಪ್ರಶ್ನೆ ಕೂಡ ಕೇಳಿದ್ದೆ, ಶಿಲೀಂಧ್ರ ಸೋಂಕು ಕಾಣಿಸಿಕೊಂಡ್ರೆ ಯಾವ ರೋಗದವರು ಹೆಚ್ಚಾಗಿ ಜಾಗೃತಿ ವಹಿಸಿಕೊಳ್ಬೇಕಾಗತ್ತೆ ಅಂತ?
1: ಹೆಚ್ಚಾಗಿ ಶಿಲೀಂಧ್ರ ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಆದ್ರೆ ಈ ಡಯಾಬಿಟಿಸ್ ಅಂದ್ರೆ

0: ಕರ್ಮರ ರೋಡ್ ಕೆಡು ಕೆಡು ಕೆಡು
1: ಕೆಡು ಕೆಡು
0: ಐಕ್ಯ ಬರ ಕೊಡ್ತೀನಿ ನೂತನ ಯೋಜನಾ ಸುತ್ತಾರೆ
1: ಅಂದ. ಓಕೆ ಓಕೆ ಓಕೆ ಓಕೆ. ಈರ ದಾದಂಡ ಪಾತ್ರ ಉಂಡ ಸರಿ ಸರಿ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಎಸ್ ಲೋಕೇಶ್ ಅಂತ ಒಬ್ರು ಕರೆ ಕೂಡ ಮಾಡಿದ್ರು. ಅವ್ರು ಕೆಡು ಅನ್ನುವಂತ

0: ಮುಕ್ತಿಯನ್ನು ಪಡಬೇಕಂತ ಹೇಳ್ತೀವಿ.
1: ಎಸ್, ಓಕೆ, ಖಂಡಿತ. ಮತ್ತೊಂದು ಕಡೆ ಈ ಸೋಂಕನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಏನಾಗ್ಬೋದು ಮುಂದಿನ ಪರಿಣಾಮಗಳು? ಸೊ ಅದಕ್ಕಿಂತ ಮುಂಚೆ ಮತ್ತೊಂದು ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ ಹಲೋ
2: ಹಲೋ,
1: ಹಲೋ, ನಮಸ್ತೆ
2: ನಮಸ್ತೆ ಸರ್.
1: ನಮಸ್ತೆ
2: ಹಲೋ,
1: ನಮಸ್ತೆ, ಯಾರು ಮಾತನಾಡೋದು?
2: ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ,
2: ನಾನಿದು ಕಾರ್ಕಳದಿಂದ ಅಮ್ಮಣ್ಣಿ ಮಾತನಾಡೋದು.
1: ಅಮ್ಮಣ್ಣಿ ಕಾರ್ಕಳರವರು, ಕೇಳಿ, ನಿಮ್ಮ ಪ್ರಶ್ನೆ. ಡಾಕ್ಟರ್ ಇದ್ದಾರೆ.
2: ಡಾಕ್ಟರ್ ನಮಸ್ತೆ. ನನ್ನ
0: ನಮಸ್ತೆ.
2: ಒಂದು ಕ್ವಶನ್ ಇದೆ. ಏನ್ ಗೊತ್ತಾ ಡಾಕ್ಟರ್, ಈಗ ಶಿಲೀಂಧ್ರ ಸೋಂಕುಗಳ ಬಗ್ಗೆ ಹೇಳ್ತಾ ಇದ್ದೀರಿ, ಅಂದ್ರೆ ಈಗ ಚಿಕನ್ ಪಾಕ್ಸ್ ಬರ್ತದೆ ನೋಡಿ ಮಕ್ಕಳಲ್ಲಿ ಬರ್ತದೆ, ಇದೊಂದು. ಇದು ಯಾಕೆ ಮಕ್ಕಳಲ್ಲಿ ಬರ್ತದೆ, ಮತ್ತೆ ಅದರದ್ದು ಈ ಬಿದ್ದ ನಂತರ ಅದು ಹಾಗೆ ಉಳಿತದೆ, ದೊಡ್ಡಾಗುವವರೆಗೂ ಹಾಗೆ ಇರ್ತದೆ ಕೆಲವರ ಹತ್ರ. ಮತ್ತೊಂದು ಶಿಂಗಲ್ಸ್ ಇದೆ ಅಲ್ವಾ, ಈಗಾಗ್ಲೇ ಹೇಳಿದ್ರಲ್ಲ ಸರ್ಪ ಸುತ್ತಿನ ಬಗ್ಗೆ, ಅದು ಕೂಡ ಹಾಗೆ ಸುತ್ತು ಬಂದ್ರೆ ಅದು ಡೇಂಜರ್ ಅಂತ ಹೇಳ್ತಾರಲ್ಲ. ಸುತ್ತು ಬರುವುದಂದ್ರೆ ಎಂತ ಅಂದ್ರೆ ಅದು ಜಾಯಿಂಟ್ ಆದ್ರೆ ಡೇಂಜರ್ ಅಂತ ಹೇಳ್ತಾರೆ. ಇದು ಜಾಯಿಂಟ್ ಆಗುವುದು ಹೊರಗಡೆಯಿಂದನಾ ಅಥವಾ ಒಳಗಡೆಯಿಂದಲೇ ಜಾಯಿಂಟ್ ಆಗಿ ಏನಾದ್ರು ಡೇಂಜರ್ ಅಂತ. ಮತ್ತೊಂದು ವೈಟ್ ಸ್ಪಾಟ್ ಅಂತ ಬರ್ತದೆ ಅಲ್ವಾ ಡಾಕ್ಟ್ರೆ, ಅದು ವೈಟ್ ಸ್ಪಾಟ್ ಅಂದ್ರೆ ಎಂತ? ವೈಟ್ ಸ್ಪಾಟ್ ಯಾಕೆ ಈಗ ಬೇರೆಯವರು ಎಲ್ಲಾದ್ರೂ ಅಕ್ಕ ತಂಗಿಯ ಅಣ್ಣ ತಮ್ಮನ ಏನು ಒಂದು ಬಟ್ಟೆ ಹಾಕೊಳ್ಬೇಕಾಗ್ತದೆ ನಾವು ಯಾರಾದ್ರೂ ಒಬ್ಬರಿಂದ ಒಬ್ಬರಿಗೆ ಅದು ಹರಡ್ತದೆ ಅಂತ. ನಾನು ಡಾಕ್ಟ್ರೆ, ನಾನು ರೇಡಿಯೋದಲ್ಲಿ ಕೇಳ್ತೇನೆ.

0: ಎರಡನೇದು ಈ ಮಕ್ಕಳಲ್ಲಿ ಹೆಚ್ಚಾಗಿ ಈಗ ಒಂದು 2 ವರ್ಷದ ಒಳಗಿನ ಮಕ್ಕಳಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿ ಅಥವಾ ಯಾವುದೇ ಏಜ್ ಗ್ರೂಪಲ್ಲಿ ಸರಿಯಾಗದಿದ್ದರೆ ಇದು ಇಡೀ ಬಾಡಿಯನ್ನು ಪಸರಿಸಿ ಅದು ಎರಿಥ್ರೋಡರ್ಮ ಅಂತ ಹೇಳುವ ಮುಂದಿನ ಅಂದರೆ ಫುಲ್ ಬಾಡಿ ಇನ್ವಾಲ್ವ್ ಆಗುವಂಥದ್ದು ಕಾಯಿಲೆಗೆ ತಿರುಗುವಂಥ ಚಾನ್ಸ್ ಇದೆ. ಇದು ಡೇಂಜರಸ್ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ಇದನ್ನು ಇನಿಷಿಯಲ್ ಸ್ಟೇಜಲ್ಲಿ ಸರಿಯಾದ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳೋದು ಅತಿ ಮುಖ್ಯವಾಗಿರುತ್ತೆ.
1: ಖಂಡಿತವಾಗಿ ಯಾವುದೇ ರೀತಿಯಲ್ಲಿ ಕೂಡ ಕೇಳಿದ್ರೆ ನಿರ್ಲಕ್ಷ್ಯ ಮಾಡುವಂತಿಲ್ಲ, ಅದಕ್ಕೆ ಬೇಕಾಗುವಂತಹ ಸೂಕ್ತ ವೈದ್ಯರನ್ನು ಕಂಡು ಅವರಿಂದ ಒಂದಿಷ್ಟು ಸಲಹೆಗಳನ್ನು ಪಡೆದು ಅವರಿಂದ ಮದ್ದನ್ನು ತಗೊಂಡು ನೀವು ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬೇಕಾಗುತ್ತೆ. ಮತ್ತೊಂದು ಕಡೆ ಮುಖದಲ್ಲಿ ಸೋಂಕು, ಕೂದಲಲ್ಲಿ ಕೂಡ ಸೋಂಕು ತಗುಲುವಂಥದ್ದು ಈ ರೀತಿಯಲ್ಲಿ ಕೂಡ ಕಂಡು ಬರುತ್ತೆ. ಸೊ ಇದರ ಬಗ್ಗೆ ಹೇಳುವುದಾದ್ರೆ
0: ಇದು ಹೆಚ್ಚಾಗಿ ನಮ್ಮ ಒಪಿಡಿಗೆ ಬೆಲ್ನಾಕ್ ಒಪಿಡಿಗೆ ಈ ಶಿಲೀಂಧ್ರ ಸೋಂಕಿಂದ ಬರುವಂತವರು ಮುಖದಲ್ಲಿ ಕೂಡ ಹೆಚ್ಚಾಗಿರ್ತದೆ. ಯಾಕಂತ ಹೇಳಿದ್ರೆ ಇನ್ನೊಂದು ಈಗ ತೊಡೆ ಸಂದಲ್ಲಿ ಅಥವಾ ಹೊಟ್ಟೆಯಲ್ಲಿ ಈ ಇನ್ಫೆಕ್ಷನ್ ಇದ್ದು ತುರಿಕೆ ಮಾಡಿ ಮುಖದಲ್ಲಿ ಸ್ಪರ್ಶ ಮಾಡಿದ್ರೆ ಅಥವಾ ಕಿವಿ ಹತ್ರ ಸ್ಪರ್ಶ ಮಾಡಿದ್ರೆ ಅಂಥವರಿಗೆ ಪ್ಯಾಚ್ ಅಲ್ಲಿ ರೋಗದ ಲಕ್ಷಣ ಕಾಣಿಸಿಕೊಳ್ಳುವ ಚಾನ್ಸ್ ಇದೆ.
1: ಇಲ್ಲಿಂದ ತುರಿಕೆ ಮಾಡಿ ತಲೆಯಲ್ಲಿ
0: ಇದು ಮುಖದಲ್ಲಿ ತುರಿಕೆ ಯಾವುದೇ ಏಜ್ ಅಲ್ಲಿ ಬರಬಹುದು. ಒಂದು ಮತ್ತೊಂದು ತಲೆಯದು ಕೂದಲಿದ್ದು ತಲೆ ಕೂದಲು ಇನ್ಫೆಕ್ಷನ್ ಇದು ಹೆಚ್ಚಾಗಿ ಮಕ್ಕಳಲ್ಲಿ ನಾವು ಅಂತ ಹೇಳ್ತೇವೆ ಟೀನಿಯಾ ಕ್ಯಾಪಿಟಿಸ್ ಅಂತ ಹೇಳ್ತೇವೆ. ಅದು ನಂತರದ ಇದರಲ್ಲಿ ಕಿವು ಗುಳ್ಳೆಗೆ ಟರ್ನ್ ಆಗ್ಬೋದು ಅಥವಾ ಅದರಿಂದಾಗಿ ಬೇರೆ ಜ್ವರ ಬರಬಹುದು. ಹಾಗಾಗಿ ಮಕ್ಕಳಲ್ಲಿ ಆ ಪಾರ್ಟಲ್ಲಿ ಆ ಜಾಗದಲ್ಲಿ ಹೇರ್ ಲಾಸ್ ಅಂದರೆ ಕೂದಲು ಇಲ್ಲದಿರುವ ಚಾನ್ಸ್ ಕೂಡ ಬರ್ತದೆ. ಹಾಗಾಗಿ ಮಕ್ಕಳಲ್ಲಿ ಕೂಡ ನಾವು ಆದಷ್ಟು ಬೇಗ ವೈದ್ಯರಿಗೆ ತೋರಿಸಿ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ಸರಿಯಾದ ಕಾಲಕ್ಕೆ ಸರಿಯಾದ ಡೋಸ್ ಟ್ರೀಟ್ಮೆಂಟ್ ತಗೊಳ್ಳೋದು ಅತಿ ಮುಖ್ಯವಾಗಿರ್ತದೆ.
1: ಮುಖ್ಯವಾಗಿ ನಾವು ನೋಡುವಂಥದ್ದು ಆ ರೀತಿಯ ಸೋಂಕು ಕಾಣಿಸ್ಕೊಂಡ್ರೆ ಇನಿಷಿಯಲ್ ಸ್ಟೇಜಲ್ಲೇ ಹೋಗಿ ನಾವು ಅದನ್ನು ಸೂಕ್ತ ವೈದ್ಯರ ಹತ್ರ ಕಾಣಿಸ್ಕೊಳ್ಬೇಕು ಅಂತ. ಮತ್ತೊಂದು ಮುಖ್ಯವಾಗಿ ಸಿಬ್ಬ, ನಾವು ಹೆಚ್ಚಾಗಿ ಶಾಲೆಗೆ ಹೋಗ್ತಾ ಇರುವಂಥ ಸಂದರ್ಭಗಳಲ್ಲಿ ಕೂಡ ಮಕ್ಕಳಲ್ಲಿ ನಾವು ಹೆಚ್ಚಾಗಿ ಕಂಡು ನೋಡ್ತಾ ಇದ್ದೆವು. ಬಹುಶಃ ಮತ್ತೆ ಮತ್ತೆ ಅದು ವಯಸ್ಸಾದ ನಂತರದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತಾ ಏನು ಎತ್ತಂತ ಅದರ ಬಗ್ಗೆ ಒಂದು ಹೇಳುವುದಾದರೆ
0: ಈಗ ಇದು ಕೂಡ ಒಂದು ಸಿಬ್ಬ ಅಂದರೆ ಪಿಟಿರಿಯಾಸಿಸ್ ವರ್ಸಿಕ್ಯುಲರ್ ಅಂತ ನಾವು ಇಂಗ್ಲೀಷನ್ನು ಏನು ಹೇಳ್ತೇವೆ, ನಾವು ಬಿಳಿ ಚಿಬ್ಬು ಅಂತ ಕನ್ನಡದಲ್ಲಿ ಹೇಳ್ತೇವೆ, ನಮ್ಮ ಈ ಆಡು ಭಾಷೆಯಲ್ಲಿ ಸಿಬ್ಬ ಅಂತ ಹೇಳ್ತೇವೆ. ಇದು ಕೂಡ ಒಂದು ಸೂಪರ್ಫಿಷಿಯಲ್ ಫಂಗಲ್ ಶಿಲೀಂಧ್ರದಿಂದ ಹರಡುವಂಥದ್ದು ಒಂದು ರೋಗ. ಇದು ಹೆಚ್ಚಾಗಿ ನಾವು ಈ ಎದೆಯ ಮಧ್ಯದಿಂದ ಮೇಲ್ಭಾಗದಲ್ಲಿ ಮುಖದಲ್ಲಿ ಕುತ್ತಿಗೆಯಲ್ಲಿ ಅಥವಾ ಬೆನ್ನಲ್ಲಿ ಅಥವಾ ಎದೆಯಲ್ಲಿ ಎದೆ ಮೇಲೆ ಎದೆಯ ಮೇಲೆ ಭಾಗದಲ್ಲಿ ನಮ್ಮ ಎದೆಯ ಅರ್ಧಕ್ಕಿಂತ ಮೇಲಿನ ಭಾಗದಲ್ಲಿ ಹೆಚ್ಚಾಗಿ ಬಿಳಿ ಚಿಬ್ಬು ಕಾಣಿಸಿಕೊಳ್ತದೆ. ಒಂದು ಅಷ್ಟು ತುರಿಕೆ ಇರುವುದಿಲ್ಲ ಇದು ಇದರಲ್ಲಿ ಒಂದು ಪ್ಲಸ್ ಇದು ಒಂದ ವೈಟ್ ಸ್ಪಾಟ್ ಇರ್ಬೋದು ಅಥವಾ ಬ್ಲ್ಯಾಕ್ ಸ್ಪಾಟ್ ಇರ್ಬೋದು. ಈಗ ನಾವು ಹೆಚ್ಚಾಗಿ ಏನಂದ್ಕೊಳ್ತೇವೆ ಬಿಳಿ ಇದ್ರೆ ಮಾತ್ರ ಅದು ಸಿಬ್ಬ ಅಂತ ಅಲ್ಲ, ಅದು ಕಪ್ಪು ಕೂಡ ಆಗಿರ್ಬೋದು ಆಗಿರ್ಬೋದು. ಹಾಗಾಗಿ ಎಲ್ಲ ಈ ತರ ಬಂದ್ರೆ ಇನ್ನೊಬ್ರಿಗೆ ಹರಡದಾಗಿ ತಡೆಗಟ್ಟಬೇಕಂತ ಹೇಳಿದ್ರೆ ಇದನ್ನು ಕೂಡ ವೈದ್ಯರಲ್ಲಿ ತೋರಿಸಿ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ತಗೊಳ್ಬಹುದು. ಇದು ಹೆಚ್ಚಾಗಿ ಸ್ಕೂಲ್ ಗೋಯಿಂಗ್ ಯೋಜನೆಯಲ್ಲಿ ಮತ್ತೆ ದೊಡ್ಡವರಲ್ಲಿ ಬರಬಾರ್ದಂತ ಇಲ್ಲ, ಬರ್ಬೋದು. ಆದರೂ ಇದರ ಅಂದರೆ ಚಿಕ್ಕ ಮಕ್ಕಳಲ್ಲಿ ಇರುವಷ್ಟು ಈ ಸೋಂಕು ದೊಡ್ಡವರಲ್ಲಿ ಕಾಣಿಸ್ಕೊಳ್ಳುತ್ತಿಲ್ಲ ಅಂತ ಹೇಳಿದ್ರು.
1: ಎಸ್, ಓಕೆ. ಮತ್ತೊಂದು ಕಡೆ ನಾವು ಸೆಲ್ಫ್ ಮೆಡಿಕೇಷನ್ ಅನ್ನು ನೋಡಿಕೊಳ್ಬಹುದು. ಸೊ ತುಂಬ ಮಂದಿ ಸೆಲ್ಫ್ ಮೆಡಿಕೇಷನ್ ಅನ್ನೇ ಮಾಡುವಂಥದ್ದು ಈ ರೀತಿಯೆಲ್ಲ ಕಂಡು ಬಂದರೆ, ಸೊ ಇದು ಸರಿನಾ ಹೇಗೆ?
0: ಹೆಚ್ಚಾಗಿ ಈಗ ಎಲ್ಲರೂ ಹೇಳ್ತಾರೆ, ಈಗ ನಾನು ರಿಂಗ್ ವರ್ಮ್ಗೆ ಇಷ್ಟು ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇನೆ, ಕಡಿಮೆ ಆಗಿಲ್ಲ ಡಾಕ್ಟ್ರೆ. ಈಗ ಒಂದೆರಡು ಪೇಷಂಟ್ಸ್ ಆದರೆ ಬಂದೆ ಹೇಳ್ತಾರೆ. ಇವರೆಲ್ಲ ಇನಿಷಿಯಲ್ ಆಗಿ ಓವರ್ ದ ಕೌಂಟರ್ ಅಂದರೆ ಮೆಡಿಕಲ್ಗೆ ಹೋಗಿ ಡೈರೆಕ್ಟ್ ಆಗಿ ಸ್ಟೀರಾಯ್ಡ್ ಹಚ್ಚಿ ರೆಸಿಸ್ಟೆನ್ಸ್ ಮಾಡಿಸ್ಕೊಂಡು ಅರ್ಥ ಇತ್ತಲ್ಲ, ಸ್ಟೀರಾಯ್ಡ್ ಒಂದು 2 ತಿಂಗಳು 3 ತಿಂಗಳು ಹಚ್ಚಿ ಮತ್ತೆ ಬಂದಿರ್ತಾರೆ. ಅದು ಯಾವುದೇ ಜಾಗ ಆಗಲಿ, ಫಂಗಲ್ ಇದು ಶಿಲೀಂಧ್ರ ಸೋಂಕು ಮುಖದಲ್ಲೇ ಆಗಲಿ, ಮುಖಕ್ಕೆ ಕೂಡ ಸ್ಟೀರಾಯ್ಡ್ ಹಚ್ಚಲಿಕ್ಕೆ ಅವರು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ಹಚ್ಚಿಬಿಡ್ತಾರೆ. 3 ತಿಂಗಳಾದ್ಮೇಲೆ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ಅಥವಾ ಬೇರೆ ಕಡೆಗೆ ಸ್ಪ್ರೆಡ್ ಆಗ್ತಾ ಇದ್ರೆ ಬಂದು ತೋರಿಸ್ತಾರೆ. ಹಾಗಾಗಿ ಒಮ್ಮೆ ರೆಸಿಸ್ಟೆನ್ಸಿಗೆ ಈ ಕಾಯಿಲೆ ರೆಸಿಸ್ಟೆನ್ಸ್ ಅಂದ್ರೆ ಯಾವುದೇ ನಾವು ಸಾಮಾನ್ಯ ಫಸ್ಟ್ ಲೈನ್ ಯಾವ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಅದಕ್ಕೆ ಬಗ್ಗುದಿಲ್ಲ ಅಂತ ಆ ಲೆವೆಲ್ಗೆ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ನಾವು ಅದಕ್ಕಿಂತ ಜಾಸ್ತಿ ಡೋಸ್ ಅಥವಾ ಬೇರೆ ಗ್ರೂಪ್ ಡ್ರಗ್ಸ್ ಹಾಕ್ಬೇಕಾಗ್ತದೆ ನಾವು ಫಂಗಲ್ಸ್ಗೆ. ಹಾಗಾಗಿ ಅದು ಅದರಲ್ಲಿ ರಿಕರೆನ್ಸ್ ಕೂಡ ಜಾಸ್ತಿ ಇರ್ತದೆ, ಮತ್ತೆ

0: ನಾವು ತುಂಬ ಸಮಯ ಔಷಧಿ ತಗೊಳ್ಬೇಕಾಗ್ತದೆ. ಹಾಗಾಗಿ ಈ ತೊಂದರೆ ಬಂದು ವೈಯಕ್ತಿಕವಾಗಿ ಅದು ಈಗ ಬಿಳಿ ಚಿಬ್ಬು ಅಂತ ಅವನ್ನೇ ಡಯಾಗ್ನೋಸಿಸ್ ಮಾಡ್ಕೊ, ಪೇಷಂಟೇ ಅದು ಅಂತ ಹೇಳಿ ಮೆಡಿಕಲ್ಗೆ ಹೋಗಿ ಔಷಧಿ ಕೇಳುವಂಥದ್ದು, ಅಥವಾ ಇದು ಫಂಗಲ್ ಇನ್ಫೆಕ್ಷನ್ ಅಥವಾ ಶಿಲೀಂಧ್ರಗಳ ಸೋಂಕು ಅಂತ ಅವನೇ ಇದು ಮಾಡಿ ಮೆಡಿಕಲ್ ಹೋಗಿ ಔಷಧಿ ತಗೊಳ್ಳುತ್ತೆ, ಇದು ತಪ್ಪು. ಯಾವುದೇ ಸೋಂಕು ಬರಲಿ ಫಸ್ಟ್ ಡಾಕ್ಟರ್ನ, ಸರಿಯಾದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಔಷಧಿ ಅನ್ನು ತಗೊಳ್ಳೋದು ಅದು ಉತ್ತಮ
1: ಹೇಳುವಂಥದ್ದು. ಎಸ್, ಓಕೆ. ಮತ್ತೊಂದು ಕಡೆ ನಾನು ಕೇಳುವಂಥದ್ದು, ಇವಾಗ ಫುಡ್ಡಲ್ಲಿ ಬೇಕಾದರೆ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಸಾಧ್ಯ ಇರ್ಬೋದು, ಯಾಕಂದರೆ ಇವಾಗ ಸೋಂಕುಗಳು ಕಾಣಿಸ್ಕೊಂಡಾಗ ಬೇರೆ ಬೇರೆ ರೀತಿಯ ಕೆಲವೊಂದಿಷ್ಟು ಫುಡ್ಡುಗಳು ಕೂಡ ಅದು ಯಥೇಚ್ಛವಾಗಿ ಇನ್ನೂ ಕೂಡ ಜಾಸ್ತಿ ಮಾಡುವಂಥ ಫುಡ್ಡುಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಫುಡ್ಡಲ್ಲಿ ಯಾವ ಆಹಾರ ಪಥ್ಯದಲ್ಲಿ ಏನೇನು ಬದಲಾವಣೆ ಮಾಡಬೇಕಾಗುತ್ತೆ ಈ ರೀತಿ ಸೋಂಕು ಕಾಣಿಸ್ಕೊಂಡಾಗ?
0: ಈಗ ಫುಡ್ ಅಂತ ಹೇಳಿದರೆ ಫುಡ್ಡಿಗೂ ಈ ವೈರಲ್ ಶಿಲೀಂಧ್ರ ಸೋಂಕಿಗೆ ಸಂಬಂಧ ಇಲ್ಲ. ಆದರೂ ಕೂಡ ನಾನು ಫಸ್ಟಿಗೆ ಈ ಕಾರ್ಯಕ್ರಮದ ಮೊದಲಿಗೆ ಹೇಳಿದೆ, ಈ ಓವರ್ ವೈಟ್ ಕೂಡ ಒಂದು ಇದು ಇನ್ಫೆಕ್ಷನ್ ಜಾಸ್ತಿ ಆಗಲಿಕ್ಕೆ ಕಾರಣ. ಯಾಕಂತ ಹೇಳಿದರೆ ಈಗಿನ ಇದರಲ್ಲಿ ವಿಪರೀತ ನಾವು ಈ ಫ್ಯಾಟಿ ಫುಡ್ಸನ್ನು ಕೊಬ್ಬಿನಂಶ ಇರುವ ಜಾಸ್ತಿ ಅಂತ ಓವರ್ ವೈಟ್ ಆಗ್ತದೆ. ಆಗ ಓವರ್ ವೈಟ್ ಆಗುವಾಗ ಬಾಡಿಯಲ್ಲಿ ಫೋಲ್ಡ್ಸ್ ಅಂತ ಫೋಲ್ಡ್ಸ್ ಜಾಸ್ತಿ ಇರ್ತದೆ, ಅಂದರೆ ಈ ಚರ್ಮದಲ್ಲಿ ಮಧ್ಯದಲ್ಲಿ ಜಾಗ ಅಥವಾ ತೊಡೆ ಸಂದಲ್ಲಿ ವಿಪರೀತ ಓವರ್ ವೈಟ್ ಇರುವ ಕಾರಣ ಅಂತ ತೇವಾಂಶ ಬೇಗ ಒಣಗುವುದಿಲ್ಲ, ತೇವಾಂಶ ಇರ್ತದೆ. ಅಂಥದ್ರಲ್ಲಿ ಈ ಫಂಗಸ್ ನ ವೃದ್ಧಿ ಆಗಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ. ಹಾಗಾಗಿ ನಮ್ಮ ಶರೀರವನ್ನು ಅದರ ತೂಕವನ್ನು ಕಡಿಮೆ ಮಾಡಿ ನಾವು ಫಿಟ್ ಆಗಿರುವಂತೆ ನೋಡಿಕೊಳ್ಳೋದು ಇದು ಒಂದು ಉತ್ತಮ ಅಂತ ನಾನು ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ.
1: ಎಸ್, ಓಕೆ. ಕೇಳುಗರೆ, ನೀವು ಕೂಡ ಕರೆಯನ್ನು ಮಾಡಬಹುದು 6364240949 ಈ ಒಂದು ಸಂಖ್ಯೆಗೆ. ಜಿಲ್ಲಾ ಸರ್ಕಾರಿ ಮೆನ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮರೋಗಕ್ಕೆ ಸಂಬಂಧಪಟ್ಟು ಕೂಡ ಮಾತಾಡ್ತಾ ಇದ್ದೀವಿ. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ ರೇಡಿ ಸಾರಂಗ್ 07.8 FM, ಬಣ್ಣ ಬಣ್ಣದ ಬದುಕು.

ಕಮ್ಮಕಾರರೇ, ನಾವೆಲ್ಲರೂ ಒಂದೇ ಮನೆ ಮನದಾಗಿದ್ದು ಎಲ್ಲ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಮಗೆ ಎಲ್ಲ ಸಹೋದರರು ಚೆನ್ನಾಗಿರುವ ಕಾರಣ ನಮಗೆ ಅಲ್ಲಿ ಹೋಗಿ ಅಲ್ಲಿ ಒಂದು ಮಾಡುವೆ ಎಲ್ಲ ತುಂಬಾ ಸಮಸ್ಯೆ. ಯಾಕೆ ಹೇಳಿದ್ರೆ ನಾನು

ಸಾಧ್ಯ ಆಗ್ತಾ ಇರ್ತದೆ. ಒಬ್ಬೊಬ್ಬರಿಗೆ ನಾನು

0: ಯಾವತ್ತು ಹಾಡ್ತಾ ಇರುವಾಗ ಹಾಡ್ತಾ ಇರುವಂತದ್ದು ಬೇಡ ಅಂತೇಳಿ ಒಂದು ಸಡನ್ ಒಂದು ಅಲ್ಲಿಯೇ ಕೂತ್ಕೊಂಡು ಒಂದು ಅರ್ಧ ಗಂಟೆಯಲ್ಲಿ ಒಂದು ಸಣ್ಣ ಒಂದು ಎರಡು ಚರಣದ ಒಂದು
1: ಹಾಡು
0: ಹೌದು, ನಾನೀಗ
1: ಸ್ವರಚಿತ
0: ಸ್ವರಚಿತ ಸ್ವರಚಿತ ಹೌದು ಹಾಗೆ.
1: ಯಾವುದರ ಬಗ್ಗೆ?
0: ಅದು ನಮ್ಮ ಗಣಪತಿ ಹೌದು, ಅಲ್ಲಲ್ಲ ದೇವರ ಒಂದು ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆಗೆ.

0: ಮತ್ತೆ
1: ನಿಮ್ಮ ನಾಟಕದ ಇದು ಎಲ್ಲ ನಾವು ಕೇಳಿದ್ದೇನೆ ಸಾರಂಗಲ್ಲಿ.
0: ಹೌದು
1: ಯಾವುದು
0: ತುಂಬಾ ನಾಟಕಗಳನ್ನು ನಾವು ಕುಸುಮಾಕರ ಕೊಟ್ಟಾರ ಅವರನ್ನು ನಾನು ಈ ಕ್ಷಣದಲ್ಲಿ ನಾನು ಅವರನ್ನು ಖಂಡಿತ ಸ್ಮರಿಸಬೇಕು. ಯಾಕೆಂತ ಹೇಳಿದ್ರೆ ಅವರು ಈ ರೇಡಿಯೋ ಸಾರಂಗಿಗೆ ನಾನು ಇಲ್ಲಿ ಪ್ರವೇಶ ಮಾಡೋದಕ್ಕೆ ಕಾರಣ ಕುಸುಮಾಕರ ಕೊಟ್ಟಾರ. ಅವರು ನಮ್ಮ ನಾಟಕದ ಗುರುಗಳವರು, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ನಮ್ಮನ್ನು ಬೆಂಬಲಿಸಿಕೊಂಡು ನಮಗೆ ಒಂದು ಉತ್ತಮವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಕುಸುಮಾಕರಣ್ಣ.
1: ಹೌದೌದು, ಒಳ್ಳೆ ರೀತಿಯಲ್ಲಿ ಅವರೊಂದು ಕತೆ ಕೂಡ ರಚನೆ ಮಾಡ್ತಾರೆ, ಅದರಲ್ಲಿ ನಿಮ್ಗೆ ಕೂಡ ಒಂದು ಒಳ್ಳೆ ರೀತಿಯ ಅವಕಾಶ ಕೂಡ ಕೊಡ್ತಾರೆ.
0: ಖಂಡಿತ ಖಂಡಿತ ಖಂಡಿತ.
2: ಪ್ರಶ್ನೆ ಇದೆಯಾ ಏನಾದ್ರು? ಪ್ರಶ್ನೆ ಕೇಳುಗರಿಂದ ಕೇಳುಗರಿಗೆ, ಕೇಳುಗರ ಅತಿಥಿಗಳು
0: ಹೇಳಿ.
2: ಕೇಳುಗರಿಂದ
1: ಪ್ರಶ್ನೆಗಳಂತ ಏನಿಲ್ಲ, ಅಂದ್ರೆ ನೀವು ನಿಮ್ಗೆ ಈ ಒಂದು ಕಲೆ ಯಾವ ರೀತಿ ನಿಮ್ಗೆ ಅಭ್ಯಾಸವಾಯ್ತು ಅಂತ ಕೇಳ್ತಿದ್ದೀನಿ.
0: ಹಾಗೇನಿಲ್ಲ ಸರ್, ನಾವು ಅಂದ್ರೆ ಸಣ್ಣದಿರುವಾಗದಿಂದಲೇ ಭಜನೆ ಎಲ್ಲ ಹಾಡಿದ್ದೆ ನಮ್ಮ ಮನೆಯಲ್ಲಿ, ನಿತ್ಯ ಭಜನೆ ಡೈಲಿ. ಹಾಗಾಗಿ ನಾವು ಭಜನೆಯಿಂದಲೇ ನಾವು ಬಂದವರು. ಆನಂತರ ಇಲ್ಲಿ ಮಂಗಳೂರಲ್ಲಿ ಸಹ ನಾವು ನಮ್ಮ ಕಾಳಿಕಾಂಬ ದೇವಸ್ಥಾನದಲ್ಲೆಲ್ಲ ಭಜನಾ ಸಂಘಗಳಲ್ಲಿ ನಾವು ಭಜನಾ ಕಾರ್ಯಕ್ರಮಗಳನ್ನೆಲ್ಲ ಕಡೆಯಲ್ಲಿ ಸಹ ಹೋಗಿ ಕೊಡ್ತಿದ್ದವರು. ಹಾಗಾಗಿ ನಮಗೆ ಅದೊಂದು ದೇವರ ಏನು ಸುತ್ತಿ ಇದರಿಂದಾಗಿ ಸುತಿ

0: ನಮ್ಗೆ ಹಾಡಿದರೆ ಇವರ ಧ್ವನಿ ಹೇಗೆ ಗೊತ್ತುಂಟ ಸರ್? ನೀವೀಗ ಮಾತನಾಡುವ ಧ್ವನಿಯೇ ಬೇರೆ, ಹಾಡುವ ರೀತಿಯ
1: ಒಂದು ಧ್ವನಿ.
0: ಹೌದು, ತುಂಬಾ ಮಧುರವಾದ ರಾಗ ಸರ್ ನಿಮ್ಮದು.
1: ನಮ್ಮ ಕೇಳುಗರು ನಾವು

0: ಪಾತ್ರ ಮಾಡಿದ್ದೀರಿ. ಈ ನಾಟಕದಲ್ಲಿ ನಿಮ್ಮ ಪಾತ್ರ ಹೇಗಿತ್ತು ಅಂತ ಕೇಳ್ಕೊಂಡು ಬರೋಣ.
1: ಇಲ್ಲ ತರಕಂತ ಪಾಡಬಾರ್ದು ದಾಲ ಮಲ್ಪ ನಿಕ್ಕಲದಾನೆ ಬಾಸೆಜ್ಜಯ ಕಾಂಡೆ ಒಂಜಿ ಬೇಗ ಲಕ್ಕದು ಅಡಿಗೆ ಮತ್ತೆ ಕೊರಿಯರ ಅಪುಜ ಅಪುಜಯ
2: ಇಜ್ಜಿ ಸರ್.

0: ಯಾರಾದ್ರು ನಿಮ್ಮ ನೀವು ಸೆರೆ ಹಿಡಿದದ್ದು ಅಂದ್ರೆ
1: ಕ್ಯಾಮರಾದಲ್ಲಿ ಸೆರೆ
0: ಹಿಡಿದದ್ದು
1: ಇತ್ತು ನೆನಪಿಗೆ ಬರ್ತಾ ಇಲ್ಲ.
0: ಉಂಟು ಹಾಗೆ ಹಾಗೆ ನಂತರ ಚಾಗ್ರ ಟೈಲರ್ ವೃತ್ತಿಯಿಂದ ಟೈಲರ್ ವೃತ್ತಿ ಮೊದಲು ಹೇಗೆ ಮನೆಯಲ್ಲೆಲ್ಲ ಸಪೋರ್ಟ್ ಇದ್ರು ಅಲ್ಲ?
1: ಹಾ, ಸಪೋರ್ಟ್ ಇದ್ರು, ಯಾಕೆಂದ್ರೆ ಹಾಗೇನಿರ್ಲಿಲ್ಲ ಮನೆಯಲ್ಲಿ ನಾವು ಮಾಡುವ ಕೆಲಸಗಳಿಗೆಲ್ಲ ನಮ್ಗೆ ನಾವು, ಹಾಗಾಗಿ ಅದು ನಿತ್ಯ ಭಜನೆ ಅದು ಇದೆಲ್ಲ ನಮ್ಮ ತಾಯಿ ಎಲ್ಲ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗಾಗಿ ಅದೇ
0: ಏನು ಆಧ್ಯಾತ್ಮ ಅಂತ ಹೇಳ್ಬೋದು,
1: ಆಧ್ಯಾತ್ಮನೂ ಇದೆ. ಮತ್ತೆ ನಾವು ಅಂದ್ರೆ ನಮ್ಮ ರೇಡಿಯೋ ಸರ್ ಎಡ್ವರ್ಡ್ ಲೋಬ್ ಸರ್ ನಂಗೆ ಮಾತ ಅವಕಾಶ ಕೊರೊಂದು ಹೇಳ್ತಲೇ ಐಕ್ ನಮ್ಮ ಒಂಜಿ ಅಂದ್ ಐಕ್ ನಮ್ಮ ಒಂಜಿ ಅರೆಗೊಂಜಿ ಹ್ಯಾಟ್ಸ್ ಆಫ್ ಅನ್ನೋಡು ಏಪಲ
2: ಖಂಡಿತ
1: ಖಂಡಿತ
2: ಖಂಡಿತ
0: ಸರಿ ಇನ್ನು
2: ಅಂಚದ ಗುರು ಎಲ್ಲ ಬರ್ತಿನ ಬಾರಿ ಎಡ್ಡೆ ಅನ್ನ
0: ಪ್ರಶ್ನೆ ಪ್ರಶ್ನೆ
2: ಪಂಡ ಇರ್ನ ಪಾತ್ರಕ್ಕಿಂದ ಹಿಂಗ್ ಬಾರಿ ಖುಷಿ ಅಂದ್ರೆ ಇರ್ನ ಅಲ್ಲ ಭಜನೆ ಬಂದ ಭಜನೆ ಇಲ್ಲಡ ಭಜನೆ ಮತ್ತು ಬಾರಿ ಎಡ್ಡೆ
1: ಮೂಲಂಕುಲಿತ ಇಲ್ಲ ಭಜನೆ ಮಲ್ಪ
2: ಅದೇ ಬರಿ ಮಲ್ತ ಒಂದು ಸೀಕು ದೂರ ಅಪ್ಪನಿಗೆ ಒಂದು
1: ಖಂಡಿತ ಖಂಡಿತ ಮನಸ್ಸಿಗೆ ಒಂದು ನೆಮ್ಮದಿ ಬನ್ಪನ ಚಿಕ್ಕು ನೀವು ಭಜನೆ ಮಾತ್ರ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅನ್ಪಿರ್ತದೆ
2: ವಿಭಜನೆ ಇಲ್ಲ
1: ಅಂಚ ಅವು ಹೆಂಚಿನ ಒಂಜಿ ಹಿಂದಿತ್ತಂಡಲ್ಲ ರೈಟ್ ಕ್ಲಿಯರ್ ಅಪ್ಪ
2: ಕೂಡ ಮನ್ಪೆ
1: ಪಲ್ಲೆ ಸರ್
2: ಬಕ್ಕ ಎಂಕು ನಲ್ಪ ವರ್ಷ ದುಂಬು
1: ಹಾ

0: ಥ್ಯಾಂಕ್ ಯು.
1: ತುಂಬ ಸೊಗಸಾಗಿ ಹಾಡಿದ್ರಿ, ಮತ್ತೆ ಪೂರ್ಣವಾಗಿ ಹಾಡಿದ್ರಿ.
0: ರಚನೆಗಳೇ ಹಾಗೆ ಉಂಟು, ಅದು ನಾವು
1: ಸರಿ. ಈಗ ನೀವು ಸಂಘಟನಾ ಕಾರ್ಯದರ್ಶಿಯಾಗಿ ಕ್ಷೇತ್ರ ಸಮಿತಿಯಲ್ಲಿ ಇದ್ದೀರಿ, ಟೈಲರ್
0: ನೋಡಿಕೊಳ್ಬೇಕಾಗ್ತದೆ. ನಾನಂದ್ರೆ ಅದರಲ್ಲಿ ಕಾರ್ಯದರ್ಶಿ ಆಗಿದ್ದೆ 2 ವರ್ಷ. ಅದು ತುಂಬಾ ಕ್ರಿಟಿಕಲ್ ಟೈಮ್ ಅಂದ್ರೆ ನಮ್ಮ ಕೊರೋನಾ ಟೈಮ್ ಅಲ್ಲಿ. ಈಗ ನಾನು ಸಂಘಟನಾ ಕಾರ್ಯದರ್ಶಿಯಾಗಿ ಅದರಲ್ಲಿದ್ದೇನೆ. ಸಂಘಟನಾ ಕಾರ್ಯದರ್ಶಿ ಅಂದ್ರೆ ಎಲ್ಲ ಕೆಲಸಗಳನ್ನೆಲ್ಲ ನಾವು ಸೇರಿಕೊಂಡೆಲ್ಲ ಮಾಡುವುದಕ್ಕೆ ಹಂಚಿಕೊಂಡು ಮಾಡ್ತೇವೆ. ಯಾಕಂದ್ರೆ ಈಗಿನ ಅಧ್ಯಕ್ಷರು ಹಾಗೆ ಹರೀಶ್ ಅಂತೇಳಿ ತುಂಬಾ ಚಟುವಟಿಕೆ ಅವರು, ಹಾಗಾಗಿ ಅವರು ಏನಾದ್ರೂ ಈಗ ನಾಡಿದ್ದು ಆಟಿಯ ಕೂಟ ಎಲ್ಲ ಕಾರ್ಯಕ್ರಮಗಳು ಉಂಟು. ಈಗ ನಾಳೆ ನಾಳೆ ಅಲ್ಲಿ ಈಗ ಮೀಟಿಂಗ್ ಎಲ್ಲ ಉಂಟು, ಈಗ ನಾಳೆ ಇದೇ ಟೈಮಿಗೆ ಅಲ್ಲಿ ಅಟೆಂಡ್ ಆಗ್ಲಿ.
1: ಹೌದು,
0: ಹಾಗೆ ಏನೋ ಆಗ್ತಾ ಉಂಟು. ಮತ್ತೆ ನಮ್ಮ ಉರುವಲಯದಲ್ಲಿ ನಾನು ಉಪಾಧ್ಯಕ್ಷ. ಉಪಾಧ್ಯಕ್ಷ ಅಂದ್ರೆ ಅಲ್ಲಿ ಸಹ ಹಾಗೆ ಅಧ್ಯಕ್ಷರು ತುಂಬಾ ಒಳ್ಳೆಯ ಸಹಕಾರ ಇದ್ದ ಕಾರಣ ನಾವು ಎಲ್ಲರೂ ಎಲ್ಲವನ್ನು ನಾವು ಹಂಚಿಕೊಂಡು ಮಾಡಿಕೊಂಡು ಹೋಗ್ತಾ ಇದ್ದೇವೆ.
1: ಸರಿ, ಈಗ ಟೈಲರ್ ಕಲಿಯಲಿಕ್ಕೆ ಬರ್ತಾ ಇದ್ದಾರೆ ಯುವಕರು ಯುವತಿಯರೆಲ್ಲ?
0: ಯುವತಿಯರು ಬರ್ತಾ ಇದ್ದಾರೆ, ಆದ್ರೆ ಹುಡುಗರು ಇಲ್ಲ. ಹುಡುಗರು ಮುಗೀತು, ಹುಡುಗರದ್ದು ಅದು ಹೌದು, ಹುಡುಗರದ್ದು ಕಾಲ ಮುಗಿಯಿತು ಅಂತ ಹೇಳ್ಬೋದು. ಹುಡುಗಿಯರು ತುಂಬಾ ಬರ್ತಾ ಇದ್ದಾರೆ. ಈಗ ನಮ್ಮ ಉರುವ ವಲಯದಲ್ಲಿ ಸಾಧಾರಣ 600 ಮಿಕ್ಕಿ ಮೆಂಬರ್ಸ್ ಇದ್ದಾರೆ, ಎಲ್ಲ ಹೆಚ್ಚು ಲೇಡೀಸ್. ಜೆಂಟ್ಸ್ ಇರುವುದೊಂದು 10 ಜನವೇನೇ ಇದ್ದೇವೆ ನಾವು.
1: ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ
1: ಹಲೋ, ನಮಸ್ತೆ. ಯಾರು ಮಾತಾಡೋದು?
2: ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ,
2: ಹೇಳಿ ಮ್ಯಾಮ್. ಸಾಲೆ ತೋರಿಂದ.
0: ಸಾಲೆ ತೋರು. ನಮಸ್ತೆ ಮೇಡಮ್.
2: ನಮಸ್ತೆ.
0: ನಿಮ್ಮ

0: ಟೈಲರಿಂಗ್ ಫೋಟೋಗ್ರಾಫಿನೂ ಮಾಡ್ತಾ ಇದ್ದೆ, ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಏನಿಲ್ಲ, ನಮ್ಮ ಖಾಲಿ ಒಂದು ರೂಮ್ ಅಲ್ಲಿ ಅಲ್ಲೇ ಇದ್ದದ್ದು. ಮತ್ತೆ ನಾನು ಅವರು ನಮ್ಗೆ ನಿಜವಾಗಿ ಅವರು ನಮ್ಗೆ ಕೊಟ್ಟದ್ದು ಹೆಚ್ಚು ಅಂದ್ರೆ, ನಮ್ಮದು ಪ್ರಾಪರ್ ಕಾರ್ಕಳದಲ್ಲಿ ಎಲ್ಲವೂ ಇದೆ, ನಾವೇ ಮಾಡಿದ ಮನೆಯನ್ನು ಇದೆ, ಮನೆ ಇದೆ, ಎಲ್ಲ ಬೇಕಾದಷ್ಟು ಜಾಗ ಇದೆ, ಅದು ಇದೆ, ಎಲ್ಲ ಉಂಟು. ಹಾಗೆ ನಮ್ಮ ಫ್ಯಾಮಿಲಿಯ ಬಗ್ಗೆ ಇದನ್ನು ಮಾಡಿ ನಮ್ಗೆ ಅಂತೂ ದೇವರ ದಯದಲ್ಲಿ ಅವರು ನಮ್ಮ ಕೈ ಹಿಡಿದ ಕಾರಣ ದೇವರು ಕೈ ಹಿಡಿದಾಗೆ ಆಗಿದೆ.
1: ಈಗ
0: ಸ್ವಂತ ಮನೆಯಾಗಿದೆ.
1: ಎಲ್ಲಿ ಅದು ಸ್ವಂತ ಮನೆ? ಈಗ
0: ಆಕಾಶಭವನ, ಆಕಾಶಭವನದಲ್ಲಿ. ಇತ್ತೀಚೆಗೆ ಒಂದು 5 ವರ್ಷ ಆಯ್ತು. ಹೌದು. ಈಗ ಮತ್ತೆ
1: ಯಾರೆಲ್ಲಿದ್ರು ಮನೆಯಲ್ಲಿ?
0: ಮನೆಯಲ್ಲಿ ನಾನು ಹೆಂಡತಿ ಮತ್ತೆ ಇಬ್ಬರು ಮಕ್ಕಳು. ಮಗಳು ಶ್ರಾವ್ಯ ಅಂತೇಳಿ, ಅವಳೀಗ ಇಂಜಿನಿಯರಿಂಗ್ ಥರ್ಡ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಕೆನರಾ ಇಂಜಿನಿಯರಿಂಗ್ ಬೆಂಜನ್ ಪದವಲ್ಲಿ. ಮತ್ತೆ ಮಗ, ಅವನು ಈಗ 9th ಸ್ಟ್ಯಾಂಡರ್ಡ್, ಐಸ್ ಅಂತೇಳಿ. ಹಾಗೆ ಎಲ್ಲೋ ಇದ್ದೇವೆ. ಮತ್ತೆ ಹೆಂಡತಿನೂ ಅಷ್ಟೇ, ಅವಳು ಟೈಲರಿಂಗ್ ಮಾಡ್ತಾ ಇದ್ದಾಳೆ. ಹಾಗಾಗಿ ಎಲ್ಲ ಅವಳು ಮನೆಯಲ್ಲೇ ಮಾಡ್ತಾ ಇದ್ದಾಳೆ, ಹೊರಗಿಲ್ಲ, ಮನೆಯಲ್ಲಿ ಮಾಡಿ ಮಾಡ್ತಾಳೆ. ಹಾಗಾಗಿ ಏನು ನಡೀತಾ, ಚೆನ್ನಾಗಿ ನಡೀತಾ ಇದೆ, ನೆಮ್ಮದಿ ಇದೆ.
1: ಹೌದು, ಮನೆಯಲ್ಲಿ ನೆಮ್ಮದಿ ಇದೆ.
0: ಹೌದು.
1: ಓಕೆ. ಈ ಮುನಿಸು ಯಾಕೆ ಅಂತ ಗೊತ್ತಿಲ್ಲ, ಮುನಿಸು ತರವೇ ಹಾಡು ಇಷ್ಟ ಅಲ್ಲ ನಿಮ್ಗೆ? ಮುನಿಸು ಇದೆಯಾ ಮನೆಯಲ್ಲಿ?
0: ಕೆಲಸ ಬರ್ತದೆ, ಕೊಡ್ಬೇಕಲ್ಲ. ಪ್ರೀತಿ ಇದ್ದಲ್ಲಿ ಸಿಟ್ಟು ಜಗಳ ಇರ್ಲೇಬೇಕಲ್ಲ.
1: ಹಾಗೆ
0: ಹಾಗೆ.

0: ಥ್ಯಾಂಕ್ ಯು.
1: ಈ ಹಾಡು ಕೇಳಿದ್ರೆ ನಿಮ್ಮ
0: ಮುನಿಸು
1: ಬಂದ್ರೆ ಎಲ್ಲ ಮಾಯ
0: ಎಲ್ಲ ಆಗ್ಲೇ ಬೇಕದು.
1: ಓಕೆ, ಇಬ್ರು ಕಾಲರ್ ಇದ್ದಾರೆ. ಹಲೋ
2: ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ ಮೇಡಮ್.
1: ಯಾರು
0: ಮಾತಾಡ್ತಾರೆ? ಆಶೀರ್ವಾದ
2: ನಮ್ಮ ಎಲ್ಲ ಆಶೀರ್ವಾದಕ್ಕಿಂತ ಕೇವಲ ಆಶೀರ್ವಾದ ಮುಖ್ಯ. ಅವಕಾಶ ಕೊಟ್ಟೆ ತುಂಬಾ ಧನ್ಯವಾದ.
1: ಧನ್ಯವಾದ.
0: ಸರಿ
1: ಸರಿ. ಚೆನ್ನಾಗಿ ಹಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ನೈಜ ಹಾಡನ್ನು ಪ್ಲೇ ಮಾಡ್ಬೇಕಾ ಬೇಡ ಅಂತ ಅನಿಸ್ತದೆ. ಈ ನಡುವೆ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಳಿನಿ ನಳ್ಳಕ್ಕ ಪಂಡ್ಲೆ
0: ಪಲ್ಲೆ ಮೇಡಮ್. ನಮಸ್ಕಾರ.
2: ನಮಸ್ಕಾರ. ಭಜನೆ ಎಲ್ಲ ಇತ್ತು.

0: ಇಮಿಟೇಷನ್ ಅಮಲ್ ಪೆರಾರ್.
1: ಅವು ನಮ್ಮ ತುಳುವ ಮಲ್ಲಿಗೆ ಕ್ಯಾಸೆಟ್ ದ ಪದ್ಯ ಆಯ್ತಾ ಪೂರ ಪದ್ಯ ಎಲ್ಲ ಬಾರಿ ಸೋಕ್ ಸೋಕು ಪದ್ಯ ಏತು ಜನ್ಮ ಪಡೆದು ಬರಡು ನಿನ್ನ ಸ್ಥಾನ ತುವರೆ ಬಕ್ಕ ಜಯ ಜಯ ಜಯ ತುಳುವ ಸೀಮೆ ಅಪ್ಪೆ ನಾಡಿಗೆ
0: ಕುಸುಮಾಕರ ಮಸ್ತ್ ಮಲ್ಲ ದೋಸ್ತಿ
1: ಆತ್ಮ ಸಖ
0: ಹಂಚ ಕಷ್ಟ ಸುಖನ್ ಮತ್ತೆ
1: ಪಟ್ಟಕೊಂಡು
0: ಬರ್ಬೋಣ ಪುರಲ್ ಸರಿ ಉಂಡತ್ತೆ ಓಕೆ.

0: థ్యాంక్ యూ.
1: వా వా వా వా, మరి సోకుడు నిపురాలు పద చెప్పండారు. కృష్ణ
0: కృష్ణ కారణ
1: ఇరిన స్వరాల భారీ పురలు ఇచ్చాడు. పురాలు దొట్టికి పురాల స్వరాల ఇరిన స్వరాల అడ్డే మూడుదు పోయింది అండి.
0: అంతా
1: కిళుకరేణి కూడా కరేమడి మాట్లాడబోదు. కరేమడి అంత సంఖ్య 6364724999. నమ్మ నిత్య కిళుకరదంతా శ్రీపతి కళాంబాడి అవరు, అవర ಅವ್ರು ನಮಗೆ ಗೊತ್ತಿರಲಿಲ್ಲ ಅವರು ಇಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ಕರೆ ಮಾಡ್ತಾ ಇದ್ರು.
0: ಅದಕ್ಕೊಂದು ಅವಕಾಶ ಮಾಡಿಕೊಟ್ಟವ್ರು ನೀವು.
1: ಸರಿ,
0: ಹಾಗಾಗಿ ನಮ್ಮ ಕೆಲವು ಎಲೆಮರೆಯ ಕಾಯಿಗಳು ಅಂತೇಳಿ ಇರುವಂತಹ ಹಲವು ಪ್ರತಿಭೆಗಳನ್ನು
1: ಹೃದಯ ಕಾರ್ಯಕ್ರಮ ಅನ್ನೋದು
0: ಖಂಡಿತ ಖಂಡಿತ. ಯಾಕೆಂದ್ರೆ ಇಂದು ಈಗ ನಾವು ಅಂತೇಳಿ ಅಲ್ಲ, ಎಲ್ಲ ತುಂಬಾ ಇಂಥ ಪ್ರತಿಭೆಗಳೆಲ್ಲ ತುಂಬಾ ಇದ್ದಾರೆ, ಆದ್ರೆ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಕೆಲವು ಅವಕಾಶಗಳು ಸಿಗುದಿಲ್ಲ. ಹಾಗಾಗಿ ಇಂಥ ಒಂದು ಅವಕಾಶ ನಮ್ಗೆ ಮಾಡಿಕೊಟ್ಟ ನಿಮ್ಗೆ ಸಾವಿರ ಸೋಲ್ ಮೇಲು ಅಂತೇಳಿ ಹೇಳ್ತಾರೆ ನೋಡಿ.
1: ಓಕೆ, ಹಾಗೆ ಸಾರಂಗನ ನಿತ್ಯ ಕೇಳುಗರು.
0: ಹೌದು,
1: ಯಾವಾಗ ಶುರು ಮಾಡಿದ್ರಿ ಸಾರಂಗ ಕೇಳಿ?
0: ಸಾರಂಗ ಕೇಳಲಿಕ್ಕೆ 2009 ನಮ್ಮ ರೇಡಿಯೋ ಸಾರಂಗ ಸ್ಟಾರ್ಟ್ ಆಗಿ ಒಂದು ವರ್ಷದ ನಂತರ ನಾನು ಏನೋ ಅಚಾನಕ್ ಆಗಿ ಅದೊಂದು ಕೇಳಿದ್ದು ಒಂದು 10-11 ಆ ಟೈಮಲ್ಲಿ ಯಕ್ಷಗಾನದ ಟೈಮಿಂಗ್ಸ್ ಚೇಂಜ್ ಇತ್ತು. ಈಗಿನ ಹಾಗೆ 11:00 to 11:30 ಅಲ್ಲ, ಆಗ ಬೇರೆ ಟೈಮ್ ಇತ್ತು ಏನು ಕಾಣ್ತದೆ. ಆಗ ಏನೋ ಎಲ್ಲೇ ಒಂದು ಕೂತ್ಕೊಂಡಾಗ ನನ್ನ ಫ್ರೆಂಡ್ ಶಾಪಲ್ಲಿ ಹೋಗಿ ಕೂತ್ಕೊಂಡಾಗ ಕೇಳಿ, ಅದಕ್ಕೆ ಅವ್ರು ಹೇಳಿದ್ರು ಅದು ಸಾರಂಗ್ ಬಂದ್. ಹೌದಾ, ಮತ್ತೆ ನಾನು ಬಂದು ಇಲ್ಲಿ ಆಗ ಸರ್ ನಮ್ಮಲ್ಲಿ ರೇಡಿಯೋ ಇದೆ, ರೇಡಿಯೋ ಮುಂಚಿನಿಂದ ಸಹ ಕೇಳುಗವೆ, ನಿತ್ಯ ಕೇಳುಗ. ಹಾಗಾಗಿ ಅದನ್ನೆಲ್ಲ ಮತ್ತೆ ಟೈಮ್ ಮಾಡಿ ಮಾಡಿ ಮಾಡಿ ಮಾಡಿ ಆನಂತರ ಸಾರಂಗ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸಿಗ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಅಷ್ಟು ರೇಂಜ್ ಇರಲಿಲ್ಲ ನಮ್ಗೆ. ಮತ್ತೆ ನಮ್ಮ ಚಿಂತನ ಸಿಂಚನ ಶಾಮತ್ ನೀವು, ಹೌದು ನೀವು ಬಂದು ಅದನ್ನೆಲ್ಲ ಸರ್ಕಸ್ ಎಲ್ಲ ಮಾಡಿ ಅದಕ್ಕೆ ಉದ್ದ ವೈರ್ ಎಲ್ಲ ಕೊಟ್ಟು ಎಲ್ಲ ಅದು ಕ್ಲಿಯರ್. ಹೌದು, ಮೂರನೇ ಮಾಳಿಗೆಗೆ ಈಗಲೂ ಹಾಗೆ ಉಂಟದು. ಹಾಗೆ ಆನಂತರ ರೇಡಿಯೋ ಸಾರಂಗಿನ ನಿರಂತರ ಕೇಳುಗ ಅಂತೇಳಿ. ಹಾಗೆ ರೇಡಿಯೋ ಸಾರಂಗಲ್ಲಿ ಮತ್ತೆ ಬರುವ ಎಲ್ಲಾ ಕಾರ್ಯಕ್ರಮಗಳು, ಆನಂತರ ಎಲ್ಲ 10 ಕಾರ್ಯಕ್ರಮ ಆಯ್ತು, ದಶಮ ಸಂಭ್ರಮ ಅದರಲ್ಲಿ ಸಹ ಹಾಗೆ, ಅದರಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಸಹ ನನ್ನನ್ನು ಸೇರಿಸಿದ್ರು. ಅದರಲ್ಲೂ ನಾವು ಸ್ವಲ್ಪ ಎಲ್ಲ ಸಲಹೆಗಳನ್ನೆಲ್ಲ ಮಾಡಿ ನಮ್ಮ ಟೈಲರ್ಸ್ ವೃತ್ತಿ ಬಾಂಧವರಿಗೆ ಸಾರಂಗಿನ ಇದರಿಂದ ಮೆಷನ್ ಎಲ್ಲ ಕೊಟ್ಟು ಹೌದು ಕೊಟ್ಟು ಹೊಲಿಗೆ ಯಂತ್ರ

0: ಗಳನ್ನೆಲ್ಲ ಕೊಟ್ಟು ಸಹಕಾರ ಮಾಡಿದ್ರಿ. ಮತ್ತೆ ಎಲ್ಲ ಸಾರಂಗ್ ಅಂತ ಹೇಳಿದ್ರೆ ಅದೊಂದು ನಮ್ಮ ಮನೆಯ ಸದಸ್ಯರಾಗಿ ಆಗಿ ಹೋಗಿದೆ ಈಗ ನಮ್ಗೆ ಸಾರಂಗ್ ಅಂತ ಹೇಳಿದ್ರೆ. ಅದರಲ್ಲಿ ಬರೋ ಎಲ್ಲ ಆರ್ಜಿಗಳು ಎಲ್ಲರೂ ಆತ್ಮೀಯರು ಅಂದ್ರೆ ಹೌದು ಎಲ್ಲ ದೋಸ್ತಿಗಳು ಅಂದ್ರೆ ಅದು ಅದು ಹೇಳಲಿಕ್ಕಿಲ್ಲ, ಅದು ನಮ್ಮ ಮನೆಯವರಿಗಿಂತಲೂ ಮಿಗಿಲು ಅಂತ ಹೇಳಿ ಹೇಳ್ಬೋದು ಅಷ್ಟೇ.
1: ಸರಿ,
0: ಹಾಗೆ ಮತ್ತೆ ಅದರಡಿಯಲ್ಲಿ ಈಗ ನಾವು ಕಟ್ಟೆಗೊಂಜು ಸುತ್ತು ಅದನ್ನು ಮಾಡುವ ಟೈಮಲ್ಲಿ ಸಹ, ಮತ್ತೆ ಬಲೆ ಪಾತಿರ್ಗದ ಒಂದು 100 ಎಪಿಸೋಡ್ಗಳನ್ನು ನಾವು ಮಾಡಿದೆವು. ಅದರಲ್ಲಿ ಆಗ ನಿರ್ದೇಶಕರಾಗಿದ್ದವರು ಫಾದರ್ ಮೆಲ್ವಿನ್ ಪಿಂಟೋ ಸರ್, ಅವರು ತುಂಬಾ ಸಹಕಾರ ಕೊಡ್ತಾ ಇದ್ರು. ಮತ್ತೆ ಅವರೇ ಕೆಲವು ಎಪಿಸೋಡ್ಗಳನ್ನು ಬರೆದು ನಮ್ಮೊಟ್ಟಿಗೆ ಕೂತ್ಕೊಂಡು ನಮ್ಮೊಟ್ಟಿಗೆ ಕೂತ್ಕೊಂಡು ಅವರು ಇದು ಮಾಡಿದ್ದಾರೆ, ನಡೆಸಿಕೊಟ್ಟಿದ್ದಾರೆ. ಆ ನಂತರ ಈ ಪುರ್ಬುಲು ಪುರ್ಬುಲು ಅಂತ ಹೇಳಿದ್ರೆ ಸರ್ ಡಾಕ್ಟರ್ ಅಲ್ವಿನ್ ಡೇಸಾ ಸರ್, ಅವರೊಟ್ಟಿಗೆಲ್ಲ ಕೂತ್ಕೊಳ್ಳೋದು ಅಂತ ಹೇಳಿ ಅದೊಂದು ನಮ್ಮ ಭಾಗ್ಯ ಅಂತ ಹೇಳಿಬಿಡು ನಿಜವಾಗಿ. ಯಾಕೆಂತ ಹೇಳಿದ್ರೆ ಅವರೆಲ್ಲ ಹೌದು ಅಂತವರ ಒಟ್ಟಿಗೆಲ್ಲ ಕೂತ್ಕೊಂಡು ನಾವೊಂದು ಇಷ್ಟು ಸಣ್ಣ ಏನೂ ಇಲ್ಲದವರೊಂದು, ಮತ್ತೆ ನಮ್ಮ ಫೆಲ್ಸಿ ಮೇಡಮ್ ಇವರ ಟೀಚರ್ ಆಗಿ ಬರ್ತಾ ಇದ್ರು, ಅವರು
1: ಕುಸುಮಾ
0: ಕರಣ್ಣ ಹಾಗೆ ಎಲ್ಲರೂ ಅದೊಂದು ಆ ಇದೇ ಟೀಮೇ ಅದು ಬೇರೆ
1: ಭಾರಿ
0: ಹೌದು ಬಾಂಧವ್ಯವೇ. ಯಾಕೆಂತ ಹೇಳಿದ್ರೆ ನನ್ಗೆ ಲಾಸ್ಟ್ ನಾವು ಬಲೆಪಾತೆರ್ಗದ 100 ಎಪಿಸೋಡ್ ಆಗಿ ಮುಗಿಯುವಾಗ ಅವತ್ತೊಂದು ರೇಡಿಯೋ ಕಾರ್ಯಕ್ರಮ ಇದು ಫೋನ್ ಇನ್ ಕಾರ್ಯಕ್ರಮ ಮಾಡಿದಾಗ ಸಹ ನಮ್ಮ ಸರ್ ಅಲ್ವಿನ್ ಡೇಸ ಅವರು ಒಂದು ಮಾತು ಹೇಳಿದ ಅದು ಇವತ್ತಿಗೂ ನನಗೆ, ಯಾಕೆಂದ್ರೆ ನಾನು ಈ ವಿದ್ಯಾರ್ಥಿಗಳ ಜೊತೆ ಇಲ್ಲ ಕಾಲೇಜಲ್ಲಿ ಇದನ್ನೆಲ್ಲ ಮಾಡಿಕೊಂಡು ಇದ್ದವ, ನನಗೆ ಇಲ್ಲಿ ಒಂದು ಬಂದು ಈ ಒಂದು ನಿಮ್ಮೊಟ್ಟಿಗೆಲ್ಲ ಸೇರಿ ಈ ತುಳುವಲ್ಲಿ ಮಾತಾಡಿದ್ದ ನನಗೆ ಒಂದು ಇದೊಂದು ಯೂನಿವರ್ಸಿಟಿಯಲ್ಲಿ ನನ್ನ ಅನುಭವ ಸಿಕ್ಕಿದೆ ನನಗೆ ಅಂತ ಒಂದು ಮಾತು ಅದೆಲ್ಲ ತುಂಬಾ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಏನು ಅಲ್ಲದವರು ಅಂತವರೊಟ್ಟಿಗೆಲ್ಲ ಸೇರಿಕೊಂಡು ಮಾಡೋದು ಅಂತ ಹೇಳಿದ್ರೆ ಅದಕ್ಕೆಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀರಿ ನೀವು, ಅದಕ್ಕೆ ನಿಮಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆ ಅಂತ ಹೇಳ್ಬೋದು.
1: ಓಕೆ, ಹಾಗೆ ಶ್ರೀಪತಿನ ಇವರು ನೀವು ಕೂಡ ಒಂದು ಒಂದು ಇಂಚ ಒಂದು ಎನ್ನಿದೀಜ ಒಂದು ನಾಟಕದಲ್ಲಿ ರೇಡಿಯೋ ನಾಟಕದಲ್ಲಿ
0: ಸೀತಾರಾಮ
1: ಸಂಭಾಷಣೆ ಕೇಳು
2: ಒಂದು ರಾಮಾಯಣ ಒಂದು ಯಾನೊಂದು ಜನಟ ಕೋರಿತು ಒಳ ತಿರ್ಪುಗ
3: ಬಂದಾಳಿಂಚಗ ಮುಂಡತ ಸೀತಾರಾಮ ನಿನ್ನ ಒಂದು ಕೆಪ್ಪೆಗೊಂದೇ ಪಟ್ಟು ದಪ್ಪುಗಂತ ಬಂದಂತು
2: ಇಂಚಿನ ಸೋಲ್ತುಲೆ ರಾಮಾಯಣ ಇದಗ ಕೋರಿಗ ನೋಡು ಬಂದು ಅಡ್ವಾನ್ಸ್ ಕೊಡ್ದು ಬೈದಿನತ್ತೆ ಅನು ಆನೆಯ ರಾತ್ರಿ ಕೋರಿನ ಕುದುಕೆ ತುಂಬಿನಿಗೆ
3: ಈ ಬದುಕು ಎತ್ತ ಮಾರಾಯ ನಿಕ್ಕಲು ನಾಲ ಇಂದ ನಾನೇ ಬೆತ್ತೆ ದೆದ್ದು ದೆಪ್ಪಡು

0: ಅಪ್ಪಿಯ ಬರ ಬರ ತುಂಬನಾಗ ಹಿಂಗ್ ಬೇದರ ಲಾಪುಣ್ಯ ಪ್ರೀತಾರಾಮ
1: ಅಂಚಿನದ ದಾಂಡಿಗೆ ಇರು ಒಯ್ಕಲ ಜಗ್ಗಂದನಾರು
0: ಸೀತಾರಾಮ ಬಿನ್ನಡ ಹೆಂಗ್ ಪಂಪುನಕ್ಕೂ ದಾಹಾಲ ಇದ್ದೀಯ ಬೆನ್ನ ಬುಡ್ಡಾರ ದಕ್ಕಲ್ ಅಮತ್ತಿರ್ಲಾಗೆ ಏತು ತಿಂಗಳ ಅಂಬಿಯ ನಾ ಯಾವತ್ತ ಬಾಡ ಗೌರಂದ ಮಕ್ಕಳನ್ನ ದಾದ ಮಲ್ಪಟ್ಟು ಬಂದ್ಗೆ ಈ ಬಂದ
1: ಮಲ್ಪುನ್ ದಾದ ವಕೀಲರೆ ಬರ್ಪೆರತ್ತೆ ಅರೆಡ ಪಾತೆರ್ದು ಒಂಜ್ ಎಕರ ಅಡ್ಡು ಮಲ್ತು ಬಿಡ್ಲೆ ಒಕ ಏತು ದಿನ ಇಂಚೇನೆ ಮಂಡೆ ಬೆಚ್ಚ ಮಲ್ಪುವಾರು ನನ ಸಂಪ್ರೀತನಲ್ಲ ಭವಿಷ್ಯದ ಬಗ್ಗೆ ಯೋಚನೆ ಮಲ್ಪಡತ್ತೆ ಪಾಪ ಅಪ್ಪೆ ಅಮ್ಮನು ಎಲ್ಲಿ ಪುನಗನೆ ಕಳೆ ಒಂದು ನಾನು ಅಲೆಗು ಈ ರತ್ನ ಏರುಲ್ಲೇರ್ ಬನ್ಲಿಗೆ ಅಲೆ ವಕೀಲರನ್ನ ಸುದ್ದಿದೆ ಪುನಗ ವಕೀಲರನ್ನ ಕಾರ ಬತ್ತನತ್ತೆ
2: ಕೆಳಗ್ರೆ ಶ್ರೀಪತಿ ಕಲಂಬಾಡಿ ಇವ್ರ ಜೊತೆ ಮಾತಾಡ್ತಾ ಇದ್ದೀವಿ ಹೃದಯರಾಗ ಕಾರ್ಯಕ್ರಮದಲ್ಲಿ.
3: ಶ್ರೀಪತಿ ಅವರೇ, ಇನ್ನೊಂದು ನಾಟಕ ನಿಮ್ದು ಏನು ಬಂದ್ ಅಂತ, ಬಂದ ನಾಟಕದ ಒಂದು ಡೈಲಾಗ್ ಸಂಭಾಷಣೆ ಕೇಳ್ಕೊಂಡು
4: ಪೇಪರ್ ಬೈಜ ಏನಿತ್ತ ಪೇಪರ್ ತೋಜಿ ಮಾರ
5: ಅಲೇ ಅಲೆ

0: വരമാറ നന ഒഞ്ചി ഗണ്ട നനൊണ്ടത്തെ ഈ മേട്ട് സുനാമി വത്ത് പോണ്ടാല മേരെ ഗൊത്താപുജി
1: അല്ലെ അല്ലെ സീനന്ന അല്ലെ തൂലെ ഗൽപ്പ മുദ്ദന്നെ പേപ്പർ തൂതു ബുൽത്തൊന്നുള്ളരിയേ
0: അന്തിയേ അരക്ക് ദാനണ്ടിയേ ദാദാണ്ടിയേ മുദ്ദണ്ണ മുദ്ദണ്ണ ദാദാണ്ടിയേ ദയകെ ബുൽപുണ്ടായകിയേ
1: മുദ്ദണ്ണ ദാദാണ്ടിയേ
0: അതിയേ ദായ ബുൽത്തൊന്നുള്ള
2: ನಾಳೆ ಭಾರತ ಬಂದ್ ನಾಳೆ ಭಾರತ್ ಬಂದ್ ನನ ಎರ್ನ ಮಾತ ಮಂಡೆ ಕೆಬಿ ಪೋರೆ ಉಂಡ ಮಾರ ಎಲ್ಲ ಎರೇನ್ ಮಾತ ಇಲ್ಲಾಡು ಕುಲ್ಲ ವೇರ ಮಾರ ಮೊಕುಲು ರಾಮ ರಾಮ ರಾಮ ಬಂದ್ ಬಂದನೆ ಫೋಡ್ ಗ್ಯಾಪುಂಡು ಜಯ ಭಾರಿ ಫೋಡ್ ಗ್ಯಾಪುಂಡು
0: ಅತ್ತಿ ಮುದ್ದಣ್ಣ ಐಕ್ ಊರು ಪುರ ಬಂದ ಪುಂಡು ಬಂದು
1: ఊరు పూర బందావాడు అత్తండా భారతనే బందావాడు ఈ నమ్మ దోసిలేనా ఉడల సంబంధ ఏపల బందావందు ఏపల బందావందు ఆవందు బంద్
3: మొత్తమే హృదయరాగ కార్యక్రమకే ఆత్మీయ స్వాగత ఒకరు కాలర్ ఇద్దరే హలో
4: ಸರ್ ನಮಸ್ತೆ
3: ನಮಸ್ತೆ
4: ಜಯಪ್ರಕಾಶ್ ಇಕ್ಕೂರ್ ಮಾತಾಡ
3: ಜಯಪ್ರಕಾಶ್
5: ಹಲೋ ನಮಸ್ತೆ ನಮಸ್ತೆ ಜಯಪ್ರಕಾಶ್ ಅಣ್ಣ
4: ನಮಸ್ತೆ ಸರ್ ನಮಸ್ತೆ
5: ನಮಸ್ತೆ
4: ಪ್ರಯತ್ನ ಪಡ್ತಾ ಇದ್ದೇನೆ
5: ಹೌದು ಏನೋ ಸ್ವಲ್ಪ
4: ಹೌದು
5: ಹೌದು
4: ಪರವಾಗಿಲ್ಲ ಅದೇ ನಿಮ್ಮ ಸ್ವರಚಿತ ಪ್ರಾರ್ಥನಾ ಗೀತೆ ತುಂಬಾ ಚೆನ್ನಾಗಿತ್ತು ಭಾವಗೀತೆ ಹಾಡಿದಿರಿ ಕೃಷ್ಣನ ಪುರಾಣದ ಧ್ವನಿ ಕೂಡ ತುಂಬಾ ಚೆನ್ನಾಗಿತ್ತು
5: ಥ್ಯಾಂಕ್ ಯು ಥ್ಯಾಂಕ್ ಯು
4: ತುಂಬಾ ಖುಷಿ ಆಯ್ತು ನೀವು ನಿಮ್ಮ ಸ್ವರ ಇವತ್ತು ತರಂಗ್ನಲ್ಲಿ ಕೇಳಿದ್ದು ಈ ಮೂಲಕ ಹೃದಯ ರಾಗದಲ್ಲಿ
5: ಹೌದು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಾರಂಗ್ನವರು ಹಾಗಾಗಿ ಅವರಿಗೆ ಮೊತ್ತ ಮೊದಲನೇದಾಗಿ ನಾವು
4: ಬಹುಮುಖ ಪ್ರತಿಭೆ ಕೂಡ ನೀವು ಮತ್ತೆ ಬೇರೆ ಬೇರೆ ಹುದ್ದೆಯಲ್ಲಿ ನಿರ್ವಹಿಸುದು ಅದು ಬಹಳ ಕಷ್ಟದ ಕೆಲಸ
5: ಹೌದು
4: ಬೇರೆ ಬೇರೆ
5: ಯಾಕಂದ್ರೆ ನಮ್ಮನ್ನು ಬಿಡುವುದಿಲ್ಲ ಎಲ್ಲಿ ಸಹ ಹಾಗಾಗಿ ಅದು
4: ನೀವು ಮಾಡ್ತೀರಿ ಅಂತೇಳಿ ನಿಮ್ಮನ್ನು ಬಿಡುವುದಿಲ್ಲ ನಿರ್ವಹಣೆ ಮಾಡುವ ಶಕ್ತಿ ಉಂಟು ನಿಮ್ಗೆ ಅಂತೇಳಿ
5: ಹೌದು ಹಾಗಾಗಿ ಎಲ್ಲವೂ ಹೋದ ಕೂಡಲೇ ಎಲ್ಲರೂ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಕಾರ್ಯಕ್ರಮ ಕೆಲವು ಕಡೆಯಲ್ಲಿ ಕಾರ್ಯಕ್ರಮ ನಿರೂಪಣೆಗೆ
4: ಸಹಾಯ್ತು
5: ಥ್ಯಾಂಕ್ ಯು
3: ಓಕೆ ಧನ್ಯವಾದಗಳು ಜಯಪ್ರಕಾಶ್ ಅವರೇ ಬಹಳ ಚೆನ್ನಾಗಿ ಮಾತಾಡಿದ್ರು ಕೂಡ
5: ಹೌದು
3: ಹಲವಾರು
5: ಆತ್ಮೀಯರೆಲ್ಲ ಹೌದು ರೇಡಿಯೋ ಸಾರಂಗಿಂದಾಗಿ ಪರಿಚಯ ಆದವರೆಲ್ಲ
3: ಖಂಡಿತ ನಿಮ್ಮಲ್ಲಿ ಇಷ್ಟೊಂದು ಪ್ರತಿಭೆ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಇವತ್ತು ತುಂಬಾ ನಿಮ್ಮ ಪ್ರತಿಭೆ ಒಂದು ದರ್ಶನ ಪ್ರದರ್ಶನ ಕೂಡ ಆಗಿದೆ ಓಕೆ ಇವತ್ತು ಸಾರಂಗ್ ಸ್ಟುಡಿಯೋಗೆ ಬಂದಿದ್ದೀರಿ ಯಾವಾಗಲೂ ಕೇಳುವಂತ ಸಾರಂಗ್ಗೆ ಬಂದು ಮಾತಾಡುವಂತ ಒಂದು ಅದು ಕೂಡ ನೇರ ಪ್ರಸಾರದಲ್ಲಿ ಮಾತಾಡುವಂತ ಒಂದು ಅವಕಾಶ ನಿಮಗೆ ಲಭಿಸಿದೆ ಏನ್ ಹೇಳ್ತೀರಿ
5: ಏನು ಹೇಳಬೇಕು ಯಾಕೆಂತ ಹೇಳಿದರೆ ನಾವು ಸಾರಂಗ್ ಅಂತ ಹೇಳಿದರೆ ಇದು ನಮ್ಮ ಒಂದು ನಮ್ಮ ಮನೆಯ ಇಲ್ಲಿಯ ಎಲ್ಲರೂ ನಮ್ಮ ಆತ್ಮೀಯ ಕುಟುಂಬ ಹಾಗಿರುವಾಗ ಎಲ್ಲರೂ ಒಂದು ನಮ್ಮ ಈಗ ಇಲ್ಲಿಗೆ ಬಂದ ಕೂಡಲೇ ಎಲ್ಲರೂ ಭಾರಿ ಒಂದು ಪ್ರೀತಿಯ ಒಂದು ವಾತಾವರಣ ಅದು ಆಗದಿಂದ ಈಗ ತನಕ ಸಹ ಹಾಗೆ ಉಂಟು ಅದು ನಿರಂತರ ಇರಲೇಬೇಕು ಇರುತ್ತೆ ಯಾವತ್ತು ಆದರೆ

0: ತಲೆ ಬಾಗ್ಲೇಬೇಕು. ಹಾಗಾಗಿ ಮುಂದೆ ಇನ್ನೊಂದ್ಸಲ ಕಾಣುವ.
1: ಇಷ್ಟು ಹೊತ್ತು ನಮ್ಮ ಸಾರಂಗ್ ಸ್ಟುಡಿಯೋಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ನಮ್ಮ ಎಲ್ಲ ಕೇಳುಗ ಬಾಂಧವರ ಪರವಾಗಿ ನಿರ್ದೇಶಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
0: ನಮ್ಮ ನನ್ನ ಕಡೆಯಿಂದಲೂ ನಿಮಗೆ ಹೃತ್ಪೂರ್ವಕ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ವಿದಾಯದ ಚುಕ್ಕಿಡ್ತಿದ್ದೇನೆ.

0: ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
1: ಒಂದು ದಟ್ಟವಾದ ಕಾಡು, ಅಲ್ಲಿ ಮೂವರು ಸ್ನೇಹಿತರು ವಾಸವಾಗಿದ್ದರು. ಅವರಿಗೆ ಸಮೀಪದ ಬಿಲವೊಂದರಲ್ಲಿ ಇಲಿ ವಾಸವಾಗಿತ್ತು. ಈ ಮೂವರು ಪರಸ್ಪರ ಭೇಟಿಯಾಗುತ್ತಿದ್ದರು, ನೋವು ನಲಿವುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಇವರಲ್ಲಿ ಆತ್ಮೀಯವಾದ ಸಂಬಂಧ ಬೆಳೆದಿತ್ತು. ಒಂದು ದಿನ ಆಮೆ, ಇಲಿ ಮತ್ತು ಕಾಗೆ ಮಾಯವಾಯಿತು. ಇಲಿ ಬಿಲದಲ್ಲಿ ಅಡಗಿತು, ಕಾಗೆಯು ಹಾರಿ ಮರದ ಕೊಂಬೆಯ ಮೇಲೆ ಕುಳಿತಿತು. ಸ್ವಲ್ಪ ಸಮಯ ಕಳೆಯಿತು. ಕಾಗೆಗೆ ಯಾವುದೇ ಅಪಾಯಕಾರಿ ಪ್ರಾಣಿ ಅಥವಾ ಬೇಟೆಗಾರ ಸಮೀಪದಲ್ಲಿ ಇಲ್ಲ ಎಂದು ತಿಳಿಯಿತು. ಎಲ್ಲರೂ ಹೊರಬನ್ನಿ, ಇಲ್ಲಿ ಏನೂ ಅಪಾಯವಿಲ್ಲ ಎಂದು ಕೂಗಿ ತನ್ನ ಸ್ನೇಹಿತರನ್ನು ಕರೆಯಿತು. ಮೂವರೂ ಜೊತೆಯಾಗಿ ಜಿಂಕೆಯ ಬಳಿ ಬಂದರು. ಕಾಗೆ ಜಿಂಕೆಯನ್ನು ಕೇಳಿತು. ನಾನು ಸಮೀಪದಲ್ಲಿ ಯಾವ ಬೇಟೆಗಾರನನ್ನಾಗಲಿ ಕ್ರೂರ ಪ್ರಾಣಿಯನ್ನಾಗಲಿ ನೋಡಲಿಲ್ಲ, ನೀನು ಯಾಕೆ ಭಯದಿಂದ ಓಡಿ ಬಂದೆ? ಆಗ ಜಿಂಕೆಯು, ಕಳಿಂಗದ ರಾಜ ಕಾಡಿನಲ್ಲಿ ಬೇಟೆಯಾಡಲು ಬಿಡಾರ ಹೂಡಿರುವನು, ಅವನ ಇಬ್ಬರು ಸೈನಿಕರು ನನ್ನನ್ನು ಹಿಂಬಾಲಿಸುತ್ತಿದ್ದರು, ನಾನು ತಪ್ಪಿಸಿಕೊಂಡೆ. ನನಗೆ ಇಲ್ಲಿ ಅಡಗಿಕೊಳ್ಳಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದನೆಗಳು, ಇಲ್ಲದಿದ್ದರೆ ನಾನೀಗ ಜೀವಂತವಾಗಿ ಇರುತ್ತಲಿರಲಿಲ್ಲ ಎಂದು ಹೇಳಿತು. ಆಗ ಕಾಗೆಯು, ಹೆದರಬೇಡ, ನಾವೀಗ ನಿನ್ನ ಸ್ನೇಹಿತರು, ಕಷ್ಟಕಾಲದಲ್ಲಿ ಸಹಾಯ ಮಾಡುವವರೇ ನಿಜವಾದ ಸ್ನೇಹಿತರು, ನಾವೆಲ್ಲ ನಿನ್ನ ಹಿತೈಷಿಗಳು, ನಮಗೆ ನೀನು ಏನು ನಡೆಯಿತೆಂದು ಸರಿಯಾಗಿ ಗೊತ್ತದೆ ಎಂದು ಜಿಂಕೆಗೆ ಹೇಳಿತು. ಆಗ ಜಿಂಕೆಯು, ನೀವೀಗ ನನ್ನ ಮೀನುಗಳನ್ನು ಹಿಡಿಯುವುದಾಗಿದೆ, ಇದರಿಂದ ನಮ್ಮ ಸ್ನೇಹಿತ ಆಮೆಯು ಅವರು ಬೀಸುವ ಬಳೆಯಲ್ಲಿ ಸಿಕ್ಕಿಬಿದ್ದರೆ ಎಂದು ನನಗೆ ಚಿಂತೆಯಾಗಿದೆ ಎಂದು ಹೇಳಿತು. ಜಿಂಕೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಆಮೆಗೆ ಭಯವಾಗಿ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸರೋವರವನ್ನು ಬಿಟ್ಟು ಬೇರೆಡೆ ಹೋಗುವುದು ಒಳ್ಳೆಯದೆಂದು ನನಗನ್ನಿಸುತ್ತದೆ ಎಂದಿತು. ಆಗ ಇಲಿಯು, ಯಾಕೆ ನೀನು ಇಷ್ಟೊಂದು ಹೆದರುತ್ತೀಯ? ನೀನು ಹುಟ್ಟಿದ ಸ್ಥಳ, ಸ್ನೇಹಿತರು, ಪರಿಚಯ ಸ್ಥಳಗಳನ್ನು ಬಿಟ್ಟು ಎಲ್ಲಿಗೆ ಹೋಗುವೆ? ನೀನ್ ಹಾಗೆ ಹೋದ್ರೂ ಅಪಾಯ ತಪ್ಪಿದ್ದಲ್ಲ, ಏಕೆಂದ್ರೆ ನೀನು ನಿಧಾನವಾಗಿ ನಡೆಯುತ್ತೀಯ, ಯಾವುದಾದರೂ ಪ್ರಾಣಿ ನಿನ್ನ ಮೇಲೆ ಆಕ್ರಮಣ ಮಾಡಬಹುದು, ನೀನು ನಮ್ಮೊಡನೆ ಇರುವುದೇ ಒಳ್ಳೆಯದು ಎಂದು ಹೇಳಿತು. ಆಗಲೇ ಭಯದಿಂದ ತತ್ತರಿಸಿದ್ದ ಆಮೆಯು ಯಾವುದೇ ಉಪದೇಶ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅದು ಸರೋವರದಿಂದ ಹೊರ ನಡೆದು ತೆವಳುತ್ತಾ ನಡೆಯಿತು. ಆದರೆ ಸ್ನೇಹಿತರು ಅದಕ್ಕೆ ಯಾವುದೇ ಅಪಾಯ ಆಗದಿರಲೆಂದು ಅದನ್ನು ಹಿಂಬಾಲಿಸಿದರು. ಆಮೆಯ ದುರಾದೃಷ್ಟವೋ ಏನೋ, ಬೇಟೆಗಾರನೊಬ್ಬ ಸರೋವರದ ಬಳಿ ಬಂದನು. ಅವನು ತೆವಳುತ್ತಿರುವ ಆಮೆಯನ್ನು ನೋಡಿದನು. ತಕ್ಷಣವೇ ಅದನ್ನು ಹಿಡಿದು ತನ್ನ ಚೀಲದಲ್ಲಿ ಹಾಕಿಕೊಂಡನು. ಆಮೆಯ ಸ್ನೇಹಿತರು ಇದನ್ನು ಕಂಡು ಚಿಂತೆಗೀಡಾದರು. ಆಗ ಕಾಗೆಯು ಇಲಿಗೆ ಹೇಳಿತು, ಈಗ ನಾವೇನ್ ಮಾಡಬೇಕು? ನಮ್ಮ ಸ್ನೇಹಿತ ಕಷ್ಟದಲ್ಲಿದ್ದಾನೆ, ನೀನು ನಮ್ಮೆಲ್ಲರಿಗಿ ಸತ್ತಂತೆ ಮಲಗಿರಲಿ. ಕಾಗೆಯು ಅದರ ಹಿಂಬದಿಯಲ್ಲಿ ಕೂತು ಸತ್ತ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸಲಿ. ಆಗ ಬೇಟೆಗಾರ ಜಿಂಕೆಯನ್ನು ತೆಗೆದುಕೊಳ್ಳಲು ಬರುತ್ತಾನೆ. ಆಗ ಜಿಂಕೆಯು ತಕ್ಷಣವೇ ಓಡಿ ಹೋಗಲಿ. ಅಷ್ಟೊತ್ತಿಗೆ ನಾನು ಅವನ ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸುತ್ತೇನೆ ಎಂದು ಹೇಳಿತು. ಉಪಾಯವನ್ನು ಕೇಳಿಸಿಕೊಂಡ ನಂತರ ಜಿಂಕೆಯು ದಾರಿಯ ಬದಿಯಲ್ಲಿ ಹೋಗಿ ಸತ್ತಂತೆ ಮಲಗಿತು. ಕಾಗೆಯು ಅದರ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸುತ್ತಿತ್ತು. ಈ ದೃಶ್ಯವನ್ನು ನೋಡಿ ಬೇಟೆಗಾರನು, ಇವತ್ತು ನನ್ನ ಅದೃಷ್ಟ ಚೆನ್ನಾಗಿದೆ, ಜೀವಂತ ಆಮೆ ಸಿಕ್ಕಿತು, ಸತ್ತ ಜಿಂಕೆ ನನ್ನ ಮುಂದಿದೆ.

ಅದನ್ನು ಮನೆಗೆ ತಗೊಂಡು ಹೋಗಿ ಒಳ್ಳೆಯ ಮಾಂಸದ ಊಟ ಮಾಡಬಹುದು. ಅದರ ಚರ್ಮವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿದ್ರೆ ಕೈ ತುಂಬಾ ಹಣ ಸಿಗುತ್ತದೆ ಎಂದು ಯೋಚಿಸಿದನು. ಬೇಟೆಗಾರನು ಚೀಲವನ್ನು ದಾರಿಯ ಬದಿಯಲ್ಲಿ ಇರಿಸಿ ಜಿಂಕೆಯ ಬಳಿಗೆ ಹೊರಟ. ಆಗ ತಕ್ಷಣವೇ ಇಲಿಯು ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸಿತು. ಆಮೆಯು ತೆವಳಿಕೊಂಡು ಸರೋವರವನ್ನು ಸೇರಿತು. ಇಲಿಯು ಬಿಲದಲ್ಲಿ ಹೊಕ್ಕಿತು. ಇತ್ತ ಬೇಟೆಗಾರನು ಜಿಂಕೆಯನ್ನು ಸಮೀಪಿಸುತ್ತಿದ್ದಂತೆ ಜಿಂಕೆಯು ಅವನಿಗೆ ಸಿಗದಂತೆ ಎದ್ದೋಡಿತು. ಬೇಟೆಗಾರನಿಗೆ ಆಶ್ಚರ್ಯವಾಯಿತು. ಬೇಟೆಗಾರನು ನಂತರ ತಾನು ಇರಿಸಿದ್ದ ಚೀಲದ ಬಳಿ ಬಂದನು. ಚೀಲ ಖಾಲಿಯಾಗಿತ್ತು. ಆಮೆ ತಪ್ಪಿಸಿಕೊಂಡು ಹೋಗಿತ್ತು. ನಾನೆಂಥ ದುರಾಸೆಗೆ ಒಳಗಾದೆ. ಜಿಂಕೆಯನ್ನು ಪಡೆಯಲು ಹೋಗಿ ಆಮೆಯನ್ನು ಕಳೆದುಕೊಂಡೆನಲ್ಲ ಎಂದು ಬೇಟೆಗಾರನು ವ್ಯಥೆಪಟ್ಟನು. ಬೇಟೆಗಾರನು ಹೋದನಲ್ಲಿ ಸುಖ ಸಂತೋಷದಿಂದ ಇದ್ದರು. ಸಾರಾಂಶ: ಒಗ್ಗಟ್ಟಿನಲ್ಲಿ ಬಲವಿದೆ.

0: ಒಂದು ದಿನದ ಮಾತು. ಆಗ ಸೂರ್ಯ ಮುಳುಗ್ತಾ ಇದ್ದ, ಮತ್ತೆ ಚಂದ್ರ ಉಟ್ತಾ ಇದ್ದ. ಆಗ ಸೂರ್ಯ ಚಂದ್ರನ ಹತ್ರ ಹೇಳಿದ್ರು,
1: ಇಲ್ಲಿ ನೋಡಪ್ಪ, ನೀನ್ ಹೇಳು, ನೀನು ಬರ್ಬೇಕಾದ್ರೆ ಯಾರು ನಿನ್ನ ಏನಕ್ಕೆ ಪೂಜೆ ಮಾಡೋದಿಲ್ಲ? ಹಾಗೆಲ್ಲ ಇಲ್ಲ, ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ. ಸುಮಾರು ಜನ ನನ್ನನ್ನು ಕೂಡ ಪೂಜೆ ಮಾಡ್ತಾರೆ. ಹಾಗಿದ್ರೆ ನಾನು ಉದಯ ಆಗ್ತಾ ಈ ಲೋಕನೇ ಬೆಳಕಿನಿಂದ ತುಂಬುತ್ತೆ, ಆದರೆ ನೀನ್ ಮಾತ್ರ ರಾತ್ರಿಯಲ್ಲಿ ಮಾತ್ರ ಬರ್ತೀಯ.
0: ಸೂರ್ಯ ಮತ್ತೆ ಚಂದ್ರನ ಈ ಮಾತುಗಳನ್ನ ಬೇಲಾಪುರದ ಜನರು ಕೇಳಿಸ್ಕೊಳ್ತಿದ್ರು. ಆಗ ಒಬ್ಬ ಮನುಷ್ಯ ಹೇಳ್ದ,
2: ನಾವು ಸೂರ್ಯನನ್ನ ಮಾತ್ರ ದೇವ್ರಂತ ನೋಡ್ತೀವಿ, ಹ ಚಂದ್ರ ನಮ್ಗೆ ದೇವ್ರಲ್ಲ. ಅಲ್ಲ,
3: ಇಲ್ಲ, ಆ ರೀತಿ ಅಲ್ಲ. ನಾವು ಚಂದ್ರನ ಕೂಡ ದೇವ್ರು ಅನ್ಕೋಬೇಕು.
2: ದೇವ್ರಾಗಿ ಇದ್ದು ಸೂರ್ಯ ನಮ್ಗೆ ಬೆಳ್ಕೊಡ್ತಾನೆ, ಬಿಸಿಲನ್ನ ಕೊಡ್ತಾನೆ, ಈ ಚಂದ್ರ ಏನ್ ಕೊಡತ್ ಹೇಳಿ?
3: ಎಲ್ರಿಗೂ ಅವ್ರವ್ರದೇ ಕೆಲ್ಸ ಇರುತ್ತೆ. ಚಂದ್ರ ಕೂಡ ನಮ್ಗೆ ರಾತ್ರಿ ಹೊತ್ತು ಬೆಳಕ್ ಕೊಡಲ್ವಾ?
2: ಅರೆ, ಆ ಬೆಳಕನ್ನ ಇಟ್ಕೊಂಡು ಏನ್ ಮಾಡಕ್ಕಾಗತ್ ಹೇಳಿ? ನೈಟ್ ಎಲ್ಲ ನಿದ್ದೆ ಮಾಡ್ತಾ ಇರ್ತೀವಿ, ನೈಟ್ ಅಲ್ಲಿ ಯಾರಿಗಾದ್ರೂ ಬೆಳಕು ಬೇಕಾ ಹೇಳಿ ನೋಡೋಣ.
3: ಆದ್ರೆ ಚಂದ್ರ ಕೂಡ ಇರ್ಬೇಕಲ್ಲ.
2: ಚಂದ್ರ ನಮ್ಗೆ ಬೇಕಾಗೇ ಇಲ್ಲ. ಆ ಚಂದ್ರ ಇಲ್ಲ ಅಂದ್ರೂ ಕೂಡ ನಮ್ಮ ಬಾಳಲ್ಲಿ ದೊಡ್ಡದಾಗಿ ಏನೂ ನಡೆಯೋದೇ ಇಲ್ಲ. ಅವ್ರು ಇದ್ರೂ ಇಲ್ಲ.

0: ಒಂದೇ ರೀತಿನೆ.
1: ಈ ಮನುಷ್ಯ ಮತ್ತೆ ಆ ಹೆಂಗಸಿನ ಮಾತನ್ನ ಸೂರ್ಯ ಮತ್ತೆ ಚಂದ್ರ ಇಬ್ರು ಕೇಳಿಸ್ಕೊಳ್ತಾರೆ. ಇವನ ಮಾತನ್ನ ಕೇಳಿ ಸೂರ್ಯ ಖುಷಿ ಪಟ್ರು, ಮತ್ತೆ ಚಂದ್ರ ಸ್ವಲ್ಪ ಬೇಜಾರ್ ಪಟ್ಕೊಂಡ್ರು. ಸೂರ್ಯ ಚಂದ್ರನಿಗೆ ಹೇಳಿದ್ರು,
0: ನೋಡಿದ್ಯ, ಬೇಲಾಪುರದವರು ನನ್ನ ದೇವ್ರ ರೀತಿ ನೋಡ್ತಾ ಇದ್ದಾರೆ, ನಿನ್ ಬಗ್ಗೆ ಗಮನನೇ ಕೊಡೋದಿಲ್ಲ. ಈ ಜನ ನನ್ನನ್ನ ಪೂಜೆ ಮಾಡ್ತಿದ್ದಾರೆ,
2: ಆದ್ರೆ ಅವರಿಗೆ ನಾನು ಬೆಳಕನ್ನ ಕೊಡ್ತೀನಿ. ನಾನು ಇಲ್ಲಾಂದ್ರೆ ಇವರ ಬಾಳು ತಲೆ ಕೆಳಗಾಗ್ಬಿಡುತ್ತೆ.
0: ಪರವಾಗಿಲ್ಲ, ಹೇಗೋ ಅವರಿಗೆ ನಿನ್ನ ಅವಶ್ಯಕತೆ ಇಲ್ವೇ ಇಲ್ಲ.
2: ಹೋ, ಹಾಗಾ, ಸರಿ, ನಾನು ಇನ್ ಮುಂದೆ ಬರೋದೇ ಇಲ್ಲ.
1: ಚಂದ್ರ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಚಂದ್ರ ಹೊರಟೋದ್ಮೇಲೆ ಬೇಲಾಪುರ ಫುಲ್ ಕತ್ತಲಲ್ಲಿ ಆವರಿಸ್ಕೊಂಡ್ಬಿಡುತ್ತೆ. ಹೇಗಿದ್ರೂ ಆಕಾಶದಲ್ಲಿ ಬಹಳಷ್ಟು ನಕ್ಷತ್ರಗಳಿದ್ವು, ಆದ್ರೆ ಅದರ ಬೆಳಕು ಬಹಳ ಕಡಿಮೆ ಇತ್ತು. ಕತ್ತಲು ಎಷ್ಟು ಜಾಸ್ತಿ ಇತ್ತು ಅಂದ್ರೆ ಯಾರಿಗೂ ಏನು ಕಾಣಿಸ್ತಾ ಇರಲಿಲ್ಲ. ಈಗ ಹೊಲಗಳನ್ನ ಉಳೋ ಅಂತ ಸಮಯ ಬಂದಿತ್ತು. ಅದಕ್ಕೆ ರೈತರು ಬೆಳಗ್ಗೆ ಬೇಗ ಎದ್ದು ಉಳೋದಕ್ಕೆ ಹೋಗ್ಬೇಕಿತ್ತು. ಆದ್ರೆ ಚಂದ್ರ ಇಲ್ದೇ ಇದ್ದಿದ್ದಕ್ಕೆ ಬಹಳ ಗಾಢ ಅಂಧಕಾರ ಇತ್ತು.
0: ಅರೆ ಎದಳು, ಇವತ್ತು ಹೊಲದ ಕೆಲಸ ಎಲ್ಲ ಮಾಡ್ಬೇಕು ತಾನೆ, ಬೇಗ ಎದಳು, ಇಲ್ಲಾಂದ್ರೆ ಎಣ್ಣೆ ಎಲ್ಲ ಆವಿಯಾಗ್ಬಿಡುತ್ತೆ, ಮತ್ತೆ ಬಿಸಿಲಲ್ಲಿ ಕೆಲ್ಸನೇ ಮಾಡಕ್ಕಾಗಲ್ಲ.
1: ಹೌದು, ಹೊಲ ಅಂತೂ ಉಳ್ಳೇಬೇಕು, ಆದ್ರೆ ಈಗ ರಾತ್ರಿ, ಹೊರಗಡೆ ಬಹಳ ಕತ್ಲಿದೆ.
0: ಹಾ, ನಂಗೇನು ಅನಿಸ್ತಾ ಇದೆ ಅಂದ್ರೆ ಬೆಳಗಾಗ್ತಾ ಇದೆ ಅನ್ಸುತ್ತೆ, ಬೇಗ ಹೋಗ್ಬೇಕು ಬಾ.
1: ಅದೆಲ್ಲ ಸರಿ, ಆದ್ರೆ ಹೊರಗಡೆ ಏನು ಕಾಣ್ತಿಲ್ವಲ್ಲ, ಹೇಗ್ ಹೋಗೋದು?
0: ಸರಿ, ಬೆಳಗಾದ ಕೂಡಲೇ ಹೋಗೋಣ.
1: ಇವರಿಬ್ರು ಬೆಳಕಾಗೋದಕ್ಕೆ ಕಾಯ್ತಾ ಇದ್ರು. ಬೆಳಕಾದ್ಮೇಲೆ ಇವರಿಬ್ರು ಹೊಲದ ಕಡೆ ಹೊರಟ್ರು. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಬಹಳಷ್ಟು ಬಿಸಿಲು ಬಂತು, ಮತ್ತೆ ಬಿಸಿಲಿಂದ ಇವ್ರಿಗೆ ಕೆಲಸ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಬಹಳ ಬಿಸಿಲಿದೆ, ಬಂದ್ಬಿಡು ಮನೆಗೆ ಹೋಗೋಣ, ಬೆಳಿಗ್ಗೆ ಬೇಗ ಬರೋಣ.
0: ಹಾ, ಸರಿಯಾಗಿ ಹೇಳ್ದೆ, ಈ ಬಿಸಿಲಲ್ಲಿ ನನ್ನಿಂದ ಕೆಲ್ಸನೇ ಮಾಡಕ್ಕಾಗ್ತಾ ಇಲ್ಲ, ನಾಳೆ ಬರೋಣ.
1: ಆ ಮನುಷ್ಯ ಮತ್ತೆ ಆ ಹೆಂಗಸು ಮನೆಗೆ ಹೊರಟ್ರು. ಮಾರನೇ ದಿನ ಅವರು ಎದ್ದಾಗ ರಾತ್ರಿ ಚಂದ್ರ ಇಲ್ದೇ ಇರೋದ್ರಿಂದ ಬಹಳ ಕತ್ಲಾಗಿತ್ತು. ಮತ್ತೆ ಇವತ್ತು ಅವರು ಎದ್ದಾಗ ಸೂರ್ಯ ಬಂದ್ಬಿಟ್ಟಿದ್ದ. ಸೂರ್ಯನ ಬಿಸಿಲಿನಿಂದ ಹೊಲದಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ ಆಗಿತ್ತು. ಈ ಸಮಸ್ಯೆಯಿಂದ ಬೇಸತ್ತು ಆ ಮನುಷ್ಯ ಸೂರ್ಯನ್ಗೆ ಹೇಳ್ತಾನೆ,
2: ಏ ಸೂರ್ಯದೇವ, ನಮ್ಗೆ ಚಂದ್ರ ಬೇಕಾಗಿಲ್ಲ, ನೀವು ರಾತ್ರಿನೂ ಇದ್ರೆ ನಮ್ಗೆ ಚಂದ್ರನ ಅವಶ್ಯಕತೆ ಇರೋದೇ ಇಲ್ಲ, ನಾವು ನಿಮ್ಮನ್ನ ಮಾತ್ರ ಪೂಜೆ ಮಾಡ್ತಾ ಇದ್ದೀವಿ.
0: ಸರಿ, ಇನ್ ಮುಂದೆ ನಾನು ರಾತ್ರಿಯಲ್ಲಿ ಕೂಡ ಇರ್ತೀನಿ.
1: ಈಗ ಹಗಲು ಮುಗಿದ್ಮೇಲೂ ಕೂಡ ಸೂರ್ಯ ರಾತ್ರಿ ಕೂಡ ಬೇಲಾಪುರದಲ್ಲಿ ಇರ್ತಾ ಇದ್ರು. ಅದರಿಂದ ಹಗಲು ಮುಗಿತಾನೆ ಇರ್ಲಿಲ್ಲ, ಮತ್ತೆ ರಾತ್ರಿ ಬರ್ತಾನೆ ಇರ್ಲಿಲ್ಲ.
0: ಅರೆ, ಬೇಗ ಅಡಿಗೆ ಮಾಡು, ನಂಗೆ ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡ್ಬೇಕು.
1: ಈಗಿನ್ನು ಮಧ್ಯಾಹ್ನ, ಏನ್ ಈಗ್ಲಿಂದಾನೇ ಅಡಿಗೆ ಮಾಡಕ್ ಶುರು ಮಾಡ್ಲಾ?
0: ಸರಿ, ಆಮೇಲೆ ಮಾಡು.
1: ಆ ಮನುಷ್ಯ ಮತ್ತೆ ಆ ಹೆಂಗಸು ಬಹಳ ಕಾಯ್ತಾರೆ, ಆದ್ರೆ ಸಂಜೆ ಆಗೋದೇ ಇಲ್ಲ. ಆದ್ರೆ ಸೂರ್ಯ ಮುಳುಗೋದೇ ಇಲ್ಲ, ಹೊಟ್ಟೆ ಹಸುವಿಂದ ಅವನಿಗೆ ಬಹಳ ಸುಸ್ತಾಗ್ತಿತ್ತು.
0: ಅರೆ, ಸಾಯಂಕಾಲ ಆಯ್ತು ಅನ್ಸುತ್ತೆ, ನೀನು ಊಟ ರೆಡಿ ಮಾಡು.
1: ಸರಿ, ನಾನ್ ಮಾಡ್ತೀನಿ. ಆ ಹೆಂಗಸು ಅಡಿಗೆ ಮಾಡಿದ್ಲು, ಮತ್ತೆ ಇಬ್ರು ಊಟ ಮಾಡಿದ್ರು.
0: ಸರಿ, ನಾನು ನಿದ್ದೆ ಮಾಡಕ್ ಹೋಗ್ತೀನಿ.
1: ಈಗಿನ್ನು ರಾತ್ರಿ ಆಗೇ ಇಲ್ಲ.
0: ಹೌದು, ಬಿಸಿಲು ಬೇರೆ ಜಾಸ್ತಿ ಹೊಡಿತಾ ಇದೆ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ.
1: ಆ ಮನುಷ್ಯ ಸ್ನಾನಕ್ ಹೋದ. ಅಪ್ಪ ದೇವ್ರೆ, ಎಷ್ಟು ಬಿಸಿಲಿವತ್ತು, ಗೊತ್ತಿಲ್ಲ ಇಷ್ಟು ಬಿಸಿಲಲ್ಲಿ ಹೇಗಿರೋದು ನಾವು. ಮನುಷ್ಯ ಸ್ನಾನ ಮಾಡಿ ವಾಪಸ್ ಬಂದ.
2: ತಣ್ಣೀರಲ್ಲಿ ಸ್ನಾನ ಮಾಡಿದ್ರು ಕೂಡ ಇಷ್ಟು ಶೆಕೆ ಆಗ್ತಾ ಇದೆ, ಸೂರ್ಯಾಸ್ತ ಆಗದೆ ಇರೋದ್ರಿಂದ ಈ ರೀತಿ ಎಲ್ಲ ನಡೀತಾ ಇದೆ ಅನ್ಸುತ್ತೆ.
1: ಇದೆಲ್ಲಾನು ಸೂರ್ಯನಿಂದಾನೇ ಆಗ್ತಿರೋದು. ಏನು ಪರವಾಗಿಲ್ಲ, ಬನ್ನಿ ಮಲ್ಕೊಳ್ಳೋಣ. ಅವರಿಬ್ರು ಮಲ್ಗೋದಕ್ಕೆ ಅಂತ ಹೋಗ್ತಾರೆ. ಸೂರ್ಯನ ಬಿಸಿಲಿನ ತಾಪಕ್ಕೆ ಇಬ್ರು ಬೇಜಾರಾಗ್ಬಿಡ್ತಾರೆ. ಇವ್ರಿಗೆ ಬಹಳ ಬೆವರ್ ಬರ್ತಿತ್ತು.
0: ಫ್ಯಾನ್ ಫಾಸ್ಟ್ ಆಗಿಡು.
1: ಹೆಂಗ್ಸು ಫ್ಯಾನ್ ಅನ್ನ ಜೋರ್ ಮಾಡ್ತಾಳೆ. ಫ್ಯಾನ್ ಜೋರಾಗಿ ಓಡಿದ್ರು ಕೂಡ ಅವ್ರಿಗೆ ಬಹಳ ಸೆಕೆ ಆಗ್ತಾ ಇರುತ್ತೆ. ಈ ಬಿಸಿಲಲ್ಲಿ ಸತ್ತೇ ಹೋಗ್ತೀವಿ, ಸೂರ್ಯ ಮುಳುಗ್ಬೇಕಾಗಿತ್ತು ರೀ, ಬಿಸಿಲು ಕಡಿಮೆ ಆಗ್ತಿತ್ತು, ನಾವ್ ಆರಾಮಾಗಿ ನಿದ್ದೆ ಮಾಡಬಹುದಾಗಿತ್ತು.
2: ಅಯ್ಯೋ, ಶೆಕೆ ತಡ್ಕೊಳಕ್ ಆಗ್ತಾ ಇಲ್ಲ, ಚಂದ್ರ ಇದ್ರೇನೆ ಚೆನ್ನಾಗಿರುತ್ತನ್ಸುತ್ತೆ. ಬಾ, ಸೂರ್ಯದೇವನ ಹತ್ರ ಹೋಗಿ ಮಾತಾಡೋಣ.
1: ಸರಿ ಬಾ ಹೋಗೋಣ. ಅವರಿಬ್ರು ಮೇಲ್ಗಡೆ ಬರ್ತಾರೆ.
2: ಹೇ ಸೂರ್ಯದೇವ, ಈ ಬಿಸಿಲನ್ನ ನಮ್ಮಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ.
0: ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನೀವೇನೆ ಹೇಳಿದ್ದು ರಾತ್ರಿಯಲ್ಲೂ ಕೂಡ ಇರೋದಿಕ್ಕೆ, ಅದಕ್ಕೋಸ್ಕರ ನಾ ಇದ್ದೆ.
2: ಆಮಾ, ನಾವೇ ಹೇಳಿದ್ವಿ. ಆದರೆ ಈಗ ಚಂದ್ರ ಕೂಡ ನಮ್ಗೆ ಬೇಕಾಗಿದೆ, ಯಾಕಂದ್ರೆ ಈ ಬಿಸಿಲನ್ನ ನಮ್ಮಿಂದ ತಡೆಯಕ್ಕಾಗ್ತಿಲ್ಲ.
1: ಇವತ್ತಿಂದ ನೀವು ಬರೀ ಹಗಲ್ ಮಾತ್ರ ಇದ್ರೆ ಸಾಕು, ರಾತ್ರಿ ಚಂದ್ರನೇ ಸಾಕು.
0: ಸರಿ, ನಿಮ್ಮ ಇಚ್ಛೆಯಂತೆ ಆಗಲಿ. ಇನ್ ಮುಂದೆ ನಾನು ರಾತ್ರಿಯಲ್ಲಿ ಬರೋದೇ ಇಲ್ಲ.
1: ಈಗ ಮನುಷ್ಯ ಮತ್ತೆ ಹೆಂಗಸು ಚಂದ್ರನ್ನ ಕರೆದ್ರು.
2: ಹೇ ಚಂದ್ರದೇವ, ನಾವು ತಪ್ಪು ಮಾಡ್ಬಿಟ್ವಿ, ಆ ರೀತಿ ಬೈಬಾರ್ದಿತ್ತು. ನೀವು ನಮಗೆ ಬೇಕು.
1: ಹೇ ಚಂದ್ರದೇವ, ನೀವು ವಾಪಸ್ ಬಂದ್ಬಿಡಿ. ಹೇಗೆ ಹಗಲು ಸೂರ್ಯ ಬೇಕೋ ಹಾಗೆ ರಾತ್ರಿ ನೀವು ಚಂದ್ರನೂ ಬೇಕಾಗತ್ತೆ. ಇವರಿಬ್ರು ಕರೆಯೋದ್ರಿಂದ ಚಂದ್ರ ವಾಪಸ್ ಬರ್ತಾನೆ. ಚಂದ್ರನ ನೋಡಿ ಇವರಿಬ್ರು ಬಹಳ ಸಂತೋಷ ಪಡ್ತಾರೆ, ಮತ್ತವ್ರಿಗೆ ನಮಸ್ಕಾರ ಮಾಡ್ತಾರೆ.
3: ಹೇ ಚಂದ್ರದೇವ, ನಾವು ಹೇಗೆ ಸೂರ್ಯನಿಗೆ ಸ್ವಾಗತ ಮಾಡ್ತೀವೋ, ಅವ್ರಿಗೆ ನಾವು ಜಲ ಅರ್ಪಿಸ್ತೀವೋ, ಅದೇ ರೀತಿ ಇವತ್ತಿಂದ ನಿಮ್ಗೂ ಸ್ವಾಗತ ಮಾಡ್ತೀವಿ.
2: ಸರಿ, ನಿಮ್ಗೆ ನನ್ನ ಅವಶ್ಯಕತೆ ಇದ್ರೆ ನಾನು ಖಂಡಿತವಾಗಿ ನಿಮ್ಗೆ ಬೆಳ್ಕೊಡ್ತೀನಿ.
0: ಮತ್ತೆ ನನ್ನ ಕ್ಷಮಿಸ್ಬಿಡು, ನನ್ನ ರೀತಿನೇ ನೀನು ಕೂಡ ಈ ಲೋಕಕ್ಕೆ ಬೇಕಾದವನೆ. ನಾನು ಬೆಳಿಗ್ಗೆ ಉದಯ ಆಗೋ ಸೂರ್ಯ ಆಗಿದ್ರೆ, ನೀನು ರಾತ್ರಿಯಲ್ಲಿ ಉದಯಿಸುವ ಸೂರ್ಯ.
1: ಸೂರ್ಯ ಮುಳುಗಿದ್ರು, ಮತ್ತೆ ಕತ್ಲಾಯ್ತು. ಆಗ ಚಂದ್ರ ನಾಲ್ಕು ಕಡೆ ಒಳ್ಳೆ ಬೆಳಕನ್ನ ಚೆಲ್ಲಿದ್ರು. ಆ ಹೆಂಗಸು ಮತ್ತೆ ಆ ಮನುಷ್ಯ ಚಂದ್ರನಿಗೆ ನಮಸ್ಕರಿಸಿದ್ರು, ಮತ್ತೆ ಅವರ ಸ್ವಾಗತ ಮಾಡಿದ್ರು, ಮತ್ತೆ ಇಬ್ರು ಆರಾಮಾಗಿ ನಿದ್ದೆ ಮಾಡಿದ್ರು. ನೀತಿ ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಅದರದೇ ಮಹತ್ವ ಇದೆ. ನಾವು ಯಾವುದರದೇ ಮಹತ್ವವನ್ನ ಕಡೆಗಾಣಿಸಬಾರದು.

0: ಬನ್ನಿರಿ ಎಲ್ಲರೂ ಮುಂದು ಬರುತ್ತಿದೆ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ. ಕೇಳುತ್ತಿರುವುದು ಇದೆ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ನಮ್ಮ ಸಂವಿಧಾನ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ವಿಷಯ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ. ಪ್ರಸ್ತುತಪಡಿಸುವವರು ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಚಿರಾಗ್ ಆರ್.
2: ಕೇಳುಗರೆ ನಮಸ್ಕಾರ, ನನ್ನ ಹೆಸರು ಚಿರಾಗ್. ಇಂದು ನಾನು ಮಾತಾಡುವ ವಿಷಯ ಭಾರತದ ಪ್ರಜಾಪ್ರಭುತ್ವದ ಕಾರ್ಯವೈಖರಿ ಮತ್ತು ನಾಗರಿಕರ ಪಾತ್ರ. ಭಾರತದ ಪ್ರಜಾಪ್ರಭುತ್ವದ ಕಾರ್ಯವೈಖರಿ. ಭಾರತವು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಮತ್ತು ಗಣರಾಜ್ಯ ರಾಷ್ಟ್ರವಾಗಿದೆ. ಇದರ ಆಡಳಿತವು ಸಂವಿಧಾನದ ಪ್ರಕಾರ ನಡೆಯುತ್ತದೆ ಮತ್ತು ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಮಟ್ಟದಲ್ಲಿ ಸರ್ಕಾರವನ್ನು ಹೊಂದಿದೆ. ಸಂಸತ್ತು. ಭಾರತದ ಸಂಸತ್ತು 3 ಭಾಗಗಳನ್ನು ಒಳಗೊಂಡಿದೆ. ರಾಷ್ಟ್ರಪತಿ ಮತ್ತು 2 ಸದನಗಳಾದ ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆ ಇದು ಕೆಳಮನೆಯಾಗಿದ್ದು ಸದಸ್ಯರು ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ನೇರವಾಗಿ ಜನರಿಂದ ಚುನಾಯಿತರಾಗುತ್ತಾರೆ. ರಾಜ್ಯಸಭೆ ಇದು ಮೇಲ್ಮನೆಯಾಗಿದ್ದು ಸದಸ್ಯರು ರಾಜ್ಯ ಶಾಸಕಾಂಗ ಸಭೆಗಳ ಪ್ರತಿನಿಧಿಗಳಿಂದ ಪರೋಕ್ಷವಾಗಿ ಚುನಾಯಿತರಾಗುತ್ತಾರೆ. ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಹಿತಾಸಕ್ತಿ ಕಾಪಾಡುತ್ತದೆ. ಕಾರ್ಯಾಂಗ. ರಾಷ್ಟ್ರಪತಿಗಳು ದೇಶದ ಸಂವಿಧಾನಿಕ ಮುಖ್ಯಸ್ಥರಾಗಿದ್ದರೆ ಪ್ರಧಾನಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿರುತ್ತಾರೆ. ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲವು ಲೋಕಸಭೆಗೆ ಜವಾಬ್ದಾರರಾಗಿರುತ್ತಾರೆ. ನ್ಯಾಯಾಂಗ. ಭಾರತದ ನ್ಯಾಯಾಂಗ ವ್ಯವಸ್ಥೆಯು ಸ್ವತಂತ್ರವಾಗಿದ್ದು ಸರ್ವೋಚ್ಚ ನ್ಯಾಯಾಲಯವು ಅದರ ಮುಖ್ಯಸ್ಥವಾಗಿದೆ. ಸಂವಿಧಾನವನ್ನು ರಕ್ಷಿಸುವುದು, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವುದು ಮತ್ತು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸುವುದು ಇದರ ಮುಖ್ಯ ಕಾರ್ಯವಾಗಿದೆ. ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳ ಪಾತ್ರವು ಅತ್ಯಂತ ಮಹತ್ವದಾಗಿದ್ದು ಮತ್ತು ಪ್ರಜಾಪ್ರಭುತ್ವದ ಬೆನ್ನೆಲುಬಿನಂತಿದೆ. ರಾಜಕೀಯ ಪಕ್ಷಗಳು ಸರ್ಕಾರದ ರಚನೆ, ಜನರನ್ನು ಪ್ರತಿನಿಧಿಸುವುದು, ಸರ್ಕಾರದ ಮೇಲೆ ನಿಯಂತ್ರಣ ಸಾಧಿಸುವುದು ಮತ್ತು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು ಸೇರಿದಂತೆ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಚುನಾವಣಾ ಆಯೋಗ. ಭಾರತದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಲು ಈ ಸ್ವತಂತ್ರ ಸಂವಿಧಾನಿಕ ಸಂಸ್ಥೆ ಇದೆ. ಇದು ಚುನಾವಣೆಗಳ ದಿನಾಂಕಗಳನ್ನು ನಿರ್ಧರಿಸುವುದು, ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸುವುದು ಮತ್ತು ರಾಜಕೀಯ ಪಕ್ಷಗಳಿಗೆ ಚಿಹ್ನೆಗಳನ್ನು ಹಂಚುವಂತಹ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಪ್ರಜಾಪ್ರಭುತ್ವದ ಯಶಸ್ಸು ನಾಗರಿಕರ ಸಕ್ರಿಯ ಮತ್ತು ಜವಾಬ್ದಾರಿಯುತ ಪಾತ್ರವನ್ನು ಅವಲಂಬಿಸಿದೆ. ನಾಗರಿಕರು ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳ ಮೂಲಕ ಪ್ರಜಾಪ್ರಭುತ್ವವನ್ನು ಬಲಪಡಿಸುತ್ತಾರೆ. ವಯಸ್ಕ ಮತದಾರರು ಚುನಾವಣೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ. ಇದು ಪ್ರಜಾಪ್ರಭುತ್ವದ ಅಡಿಪಾಯವಾಗಿದೆ ಮತ್ತು ಉತ್ತಮ ಸರ್ಕಾರದ ಆಯ್ಕೆಗೆ ನಿರ್ಣಾಯಕವಾಗಿದೆ. ನಾಗರಿಕರು ಸರ್ಕಾರದ ಕಾರ್ಯಗಳನ್ನು ಪ್ರಶ್ನಿಸುವ ಮತ್ತು ಭ್ರಷ್ಟಾಚಾರವನ್ನು ಬಯಲಿಗೆಳೆಯುವ ಮೂಲಕ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಮಾಹಿತಿ ಹಕ್ಕು ಕಾಯಿದೆ RTI ಇದಕ್ಕೆ ಒಂದು ಪ್ರಮುಖ ಸಾಧನವಾಗಿದೆ. ನಾಗರಿಕರು ಸಾರ್ವಜನಿಕ ಚರ್ಚೆಗಳು, ಸಮುದಾಯ ಚಟುವಟಿಕೆಗಳು ಮತ್ತು ನಾಗರಿಕ ಸಮಾಜದ ಚಳುವಳಿಗಳಲ್ಲಿ ಭಾಗವಹಿಸುವ ಮೂಲಕ ನೀತಿ ನಿರೂಪಣೆ ಮತ್ತು ಆಡಳಿತದ ಮೇಲೆ ಪ್ರಭಾವ ಬೀರಬಹುದು. ಸಂವಿಧಾನವು ನಾಗರಿಕರಿಗೆ ಕೆಲವು ಮೂಲಭೂತ ಕರ್ತವ್ಯಗಳನ್ನು ನಿಗದಿಪಡಿಸಿದೆ. ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು, ಧಾರ್ಮಿಕ, ಭಾಷಿಕ ಮತ್ತು ಪ್ರಾದೇಶಿಕ ವೈವಿಧ್ಯತೆಗಳನ್ನು ಮೀರಿದ ಸಹೋದರತ್ವವನ್ನು ಉತ್ತೇಜಿಸುವುದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು, ವ್ಯಕ್ತಿ ಮತ್ತು ಸಾಮೂಹಿಕ ಚಟುವಟಿಕೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಗಾಗಿ ಶ್ರಮಿಸುವುದು, ಪರಿಸರ ರಕ್ಷಣೆ, ಕಾಡುಗಳು, ನದಿಗಳು ಮತ್ತು ವನ್ಯಜೀವಿಗಳನ್ನು ಒಳಗೊಂಡಂತೆ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು ನಾಗರಿಕರ ಕರ್ತವ್ಯವಾಗಿದೆ. ನಾಗರಿಕರು ಕಾನೂನನ್ನು ಪಾಲಿಸುವ ಮತ್ತು ತೆರಿಗೆಗಳನ್ನು ಪಾವತಿಸುವ ಮೂಲಕ ಸಮಾಜದ ಸುವ್ಯವಸ್ಥಿತ ಕಾರ್ಯನಿರ್ವಹಣೆಗೆ ಸಹಕರಿಸುತ್ತಾರೆ. ಸಂಕ್ಷಿಪ್ತವಾಗಿ, ಭಾರತದ ಪ್ರಜಾಪ್ರಭುತ್ವವು ಸದೃಢವಾದ ಸಾಂಸ್ಥಿಕ ಕಾರ್ಯವಿಧಾನಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಆದರೆ ನಾಗರಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆ, ಜಾಗೃತಿ ಮತ್ತು ಜವಾಬ್ದಾರಿಯುತ ವರ್ತನೆಯು ಇದರ ಯಶಸ್ಸಿಗೆ ಅತ್ಯಗತ್ಯ. ಧನ್ಯವಾದಗಳು.
1: ಶ್ರೋತೃಗಳೇ, ಇದುವರೆಗೆ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಈ ವಿಷಯದಲ್ಲಿ ಪ್ರಸ್ತುತಪಡಿಸಿದವರು ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಚಿರಾಗ್ ಆರ್. ಇದು ಇಂದಿನ ನಮ್ಮ ಸಂವಿಧಾನ ವಿಶೇಷ ಸರಣಿ ಕಾರ್ಯಕ್ರಮ.

ಹಾಯ್, ಯಾನ್ ಗುರು ಕಿರಣ್ ಪಾತ್ರೊಂದುಲ್ಲ ನಿಕುಲ್ ಕೇನೊಂದುಲ್ಲಾರು ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

0: ನೀವು ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ತುಳು ಯಕ್ಷಗಾನ ಬಬ್ಬುಸ್ವಾಮಿ ಮಹಿಮೆ, ಇದರ 5ನೇ ಕಂತು.
1: ಕಾಯನ್ನು ಕೊಡ್ತು ಮಾಯಕ್ಕೆ ಸೇರೋಣ.

çağırın

ಅಪ್ಪ ಕಥೆ ಅನುಗ್ರಹ ಹಾಡು.

0: ಜಾತಿ ಕೊದಡಿಯ ಧರಿಸಿ ಬಹುಬಲ ಮತ್ತನ
1: ಸರಿಯಾಗಿ ಸಾಧಿದಾದ ಒಂದು ಯೋಚನೆ ಮಲ್ಪುಡಗ ಏರ್

0: ಸಾರ ಜನ
1: ಮುಕುಲೆ ಸಾರವಾಣಿ ದೈವಲು ದಾಯದ ಬೋರ್ಡಾದ ಬತ್ತೇರು ಇನಿ ಅಮಾಸೆ ಕಡಲ ಮೀಯೋಡು ಆ ಉದ್ದೇಶವಾದ ಬೈದೇರು ಮುಕುಲೆ ನುಂತಾವಡು ಮುಕುಲೆಗೆ ಎನ್ನ ಶಕ್ತಿದಾನೇ ಬಂದ್ಬಿಡವು ಮುಕುಲಾಗ ಶುರು ಮಾಡು ಗೊತ್ತ ಅನ್ಕೋಡು ಐಕ್ ಬೋರ್ಡಾದ ಮುಂಜಿ ಕಾರನ್ನು ಗಟ್ಟಾಗದೀದು ಮುಂಜಿ ಕಾರನ್ನು ಕಡಲ.

ನಮನು ಅಡ್ಡವಾದಂತ ಅವಾಗ ಏನಂದ ವಿಚಾರ ಬರ್ತಲೇ.

0: ಭಾರಿ ಖುಷಿ ಆಗಿ ದಾಯಾಗ ಮಾಡೋದು ಬರ್ತಾರೆ
1: ದಯಾಗ ಮಾಡೋದು ಬರ್ತೀನಿ ಮಂಡ ಮೂಲಿ ಎಲ್ಲ ಮಸ ದಿನ ಆ ಬರ್ತು ಕಡಲಿ ವಿಯಾರವಾಗಿದ್ದೀನಿ
0: ಹೆಡ್ಡ ವಿಚಾರ ಹೆಡ್ಡ ವಿಚಾರ ಕನ್ನಡ ಭಾಷೆಯ ಅಗತ್ಯತೆ ಆದಿತ್ತು
1: ಎಂತ
0: ಒರಿಯತ್ತು ರಟ್ಟತ್ತು ಸಾರ ಜನ ಪೋಪನ ಸಾತಿ ಮೂಲುಂಡು ತಾಕಿದ ಬಗ್ಗೆ

0: ಆದ ಭಾಗವತನ
1: ಮಾತಾಡ್ತಿ ಎರಡು ಜಾತಿಗೂ ಪಟು ಮಾಡ್ದು ಅಂತೇರಿಗೆ
0: ಅಂತೇನೆ
1: ನಿಕ್ಕ ಪಾತ್ರಡ ಅರ್ಥ ಅಪ್ಪಜಿ ನಿಕ್ಕ ನಾ ಪೆಟ್ಟೇ ಮಾಡ್ದು ನಿಕ್ಕ
0: ನಿಕ್ಕ ನಾ ಸಾರ ಜನತ ಪಾತ್ರ ತಿಕ್ಕಿನ ಯಾನತ್ತ ಅಂತಲ ಕಂಕೊಂಡಿತ್ತು.

0: ಕಡೆ ಸತ್ಕರ್ಮ ಜಯ ಸುಧಿಂಬರ ವರ್ಮ ನಮ್ಮಲ್ಲೇ ತಗೆ ಕ್ಷರ ಕೇಳುಗೋ ಕೇಳೋ
1: ಸಾಧಿ ಗುರ್ತು ಕೊರು ಕಾಲ್ ಮಾಡ್ಕೊಳ್ಳೋ.

ಅಜ್ಞಾನ ಬಂದ್ಬಿಡೋ ಇದ್ದಾಗ ಉರಾಡತ್ತ ಅಹಂಕಾರಣ ಮೇರೆಯಲ್ಲಿದ್ದ ಯಾನೇ ಮಲ್ಲ ಎನರ್ದು ಮಲ್ಲ ದೈವ ಇಜ್ಜಿ ಬಂದು ಇದ್ದನಿಕ್ಕೆ ಬುದ್ಧಿ ಬರ್ತೇನೆ ಸರಿ ನನದು ಮುಗಿ ಏರು ಅಧರ್ಮನು ಬಂದೊಂದು ಬರ್ತೀರ ಅಕ್ಲಿಗೆ ಈ ಬಿಜಿಂದ ರೂಪದ್ದು ಕಾರಿಕ ತೋದ ಬಲ ಅಂಚನೆ ನನದು ಮುಗ ಮೊಗವೀರನ್ನ ಕುಲದೈವ ಆದ ಮೇರೆಯೊಂದು ಬಲ

ವಿಕ್ರಸೀಮೆಗೆ ಬರ್ತ ಮಹಾಮಾಯಿನ ಜಾತ್ರೆ ಅವನ್ನುಂಡು ಅವೇತೋ ಜನ ತೇರು ಹೋಯ್ತುನಲ್ಲ ತೇರು ದುಂಬುಕ್ ಹೋಯರಕ್ಕೆ ಏನೊಂದಿಜ್ಜಿ ಅವೇ ಕಾದೆ ಯಾಣ ಬೋದು ಬುಗಿಲು ಕೊಡ್ಬೇಕು.

0: ಈ ತುಳು ಯಕ್ಷಗಾನದ 5ನೇ ಕಂತು ಕೇಳಿದಿರಿ. ಕೇಳ್ತಾ ನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ
1: 107.8 FM ರೇಡಿಯೋ ಸಾರಂಗ 107.8 FM ರೇಡಿಯೋ ಸಾರಂಗ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
0: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
0: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ನಿಖಿಲ್ ಕೇನೊಂದುಲ್ಲರ ರೇಡಿಯೋ ಸಾರಂಗ್ 107.8 FM. ಇನಿತ ತುಳು ಕಾರ್ಯಕ್ರಮಗೂ ನಿಖಿಲ್ಗೆ ಮಾತ್ರೆಗ್ಲ ಮೋಕಿದ್ದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡ್ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೋಕೇಶೆ ನಾಟಕದ ಮೂಜನೆ ಯಜ್ಞೆ
1: ಬುಳ್ಳಿ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ ನೆತ್ತಡಿಟಿವಿ ಬುಳ್ಳಿ ಕಲಾವಿದರ ಕುಡ್ಲ ಬೊಕ್ಕ ಅತಿಥಿ ಕಲಾವಿದರು ಅಭಿನಯಿಸುನ ತುಳು ಅಪ್ಪಿನ ಜಕ್ಕಿಲ್ಗೆ ರಡ್ಡನೆ ಕಲಾ ಕಾಣಿಕೆ ಲೈಫ್ ಲೋಕೇಶೆ ಲೈಫ್ ಹಿಡ್ಕೊಬೋದು.
2: காலஞ்சி பூக்கொர்னே கீத்மலை இஷுமா தந்துல இருக்கு தாதி கால ஜோதிஷா தந்து கித்தனைக்கா
3: ஆளு உண்டினா
2: சடப் ஜோதிஷ சாஸ்திர சம்பிரதாய புதர்டு பாப்பதஞ்சு பொண்ணனால் லைஃப் பிடுகா போச்சு அவனுக்குலாம் மூட நம்பிக்கை.
4: ನಿನ್ನ ಬೆತ್ತದ ಸಾಂತದ ಮಲ್ಲ ಮಲ್ತದ ವಿದ್ಯೆ ಕೊರ್ತು ಈ ಒಂಜಿ ಎಟ್ಟ ಜನ ಓಡ್ಕಂಡದ ಇಂದು ಎಂಕುಲು ಬಯಸನ ನಿನ್ನ ಮೂಢ ನಂಬಿಕೆನ.
2: ಮಮ್ಮಿ ಪ್ಲೀಸ್, ಸ್ವಂತ ಬುದ್ಧಿದಂತೆ ಏರೆನ ಮನಸ್ಸಿಗೆ ಬೇಜಾರು ಕೊಡ್ತು. ಒಂದು ವಿಷಯ ನೆನಪಿದೆ, ಜ್ಯೋತಿಷ್ಯ ಶಾಸ್ತ್ರ ಸರಿಯಾದ ತೆರಿನ ಜ್ಯೋತಿಷ್ಯರು ಏಪಲ ನೆಗೆಟಿವ್ ಆದ ಮಾತಾಡು ಸೇರಿ ನಮ್ಮ ಆಸ್ತರೇಕ ಜಾತಕ ಜ್ಯೋತಿಷ್ಯರಿತಿನ ಪರಿಯ ದೋಷಗೆ ಸರಿಯಾಗಿನ ಪರಿಹಾರ ಬಂದು ನಮಗೆ ಬದುಕಿರ ಭರವಸೆ ಕೊಲ್ಪೇರಿ. ಅವು ಬಿಡ್ದು ಅಂಚಾಪುಲು ಇಂಚಾಪುಲು ಅವು ಆಪುಲು ಇಂದು ಆಪುಲು ಬಂದು ನೆಗೆಟಿವ್ ಹೈಲೈಟ್ ಮಂತ್ ಮಾತಾಡಿ ಸೇರಿ ಮಾತಾಡಿದ ಮುಖ್ಯವಾದಿ ನಂಗೆ ನಮ್ಮ ಬುದ್ಧಿಶಕ್ತಿ ಮಿತ್ತು ನಂಬಿಕೆ ಬೋಡು ಮಮ್ಮಿ ಏರ್ನಲ್ಲ ಲೈಫ್ ಹುಡುಗಬೋದು.

ಮಡೆ ಸ್ಥಾನಕ್ಕೂ ದೇವಸ್ಥಾನಕ್ಕೆ ಹೋಗುತ್ತೆ ಮಗ, ದೇವಸ್ಥಾನಕ್ಕೆ ಹೋಗುತ್ತೆ.

0: ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ
1: ಚೂರು ಮಾತಾಡಿ ಚೂರು ತುಂಬಲ್ಲ
2: ಮಂಡೆ ವೆಚ್ಚ ಮನ್ಕೊನಿ ಐಕದಲ್ಲ ಮಂಡೆ ವೆಚ್ಚ ಮಾಡ್ಬೋದು ಇತ್ತೆ ಈ ದಾಯ್ತಮ್ಮ ಕೊಡ್ಬನ್ನಿ
1: ಯಾಂತ ಆಯ್ತ ಅನ್ಕೊಡಕ್ಕೆ ಏನ್ ದಾಣತ ಮಾರೆ ನಿಕ್ಕೊಂದು ಎಕ್ಸ್ಪೀರಿಯನ್ಸ್ ಇತ್ತನ ಬನ್ನ ಮಾರೆ ಲವ್ ಎಕ್ಸ್ಪೀರಿಯನ್ಸ್
2: ಯಾರ ಮಂಟೆ ಏನ್ ಇದವಲ್ಲ ಲವ್ ಆನಗ ಪೆಟ್ಟು ಮಾಮೂಲಿ ಪೂರ ಮಾಮೂಲಿ ನಿನ್ನ ಒಂಚೂರು ಓವರ್ ಆಕ್ಟಿಂಗ್ ಅಂದ್ರೆ ಅಂಚಾದ ಪೆಟ್ಟು ದಿಂಡ ಎನ್ನ ಲವ್ ಸ್ಟೋರಿ ಏನು ಸುರೂತ ಲವ್ ಸ್ಟೋರಿ ಯಾನು ಪಿರೋದಿಲ್ಲದ ಗೀತಕ್ಕನ ಮಗ ಶಿಲ್ಪನ ಲೈನ್ ಹಾಕಿನಾಗ ಪತ್ತು ಸರ್ತಿ ಐ ಲವ್ ಯು ಕ್ಯಾಕ ಬರೆಪುನು ಆಲೆ ಕೊರ್ಪುನು ಆಲ್ ಪರ್ಪು ಬರೆಪುನು ಪರ್ಪುನು ಬರೆಪುನು ಪರ್ಪುನು ಮೂರನೇ ಕೋರಿಯೇ ರಪಕ್ಕದೆ ತೊಂಡು
1: ರಪಕ್ಕದೆ ತೊಂಡು ಅವಂಚ
2: ಈ ಸರ್ತಿ ಯಾನು 2000 ನೋಟು ಐ ಲವ್ ಬರೆದು ಪೊಣ್ಣುಲೇಗ ಏ ಪೇಪ ಎಂಚಿನ ಪೊಣ್ಣುಲೇಗ ಅಂಚಂಚನೇ ಮಲ್ಕೊಡು ಅಂಚ ಮಂತನ ಮಾತ್ರ ವರ್ಕೌಟ್ ಆಗ್ತದ ಪೊಣ್ಣುಲೇನ ಡೀಪ್ ಆದ ಸ್ಟಡಿ ಮಲ್ಕೊಡು ಸ್ಟಡಿ ಮಂತನೇ ವರ್ಕೌಟ್ ಆಗ್ತದ
1: ಈ ಸ್ಟಡಿ ಮಲ್ತ ಮಾರ ಎಂಕ್ ಬೇಡಿದೀಪಲ್ಲ ಮಂಡ್ಯ.

0: ಎಂತದ ಬಂದು ನಿಲ್ಲಿಕ್ಕೆ ಪುರ್ಸದಿಲ್ಲ. ಆಗ ಆಗಲೇ ಮೆಲ್ಲ ಮೆಲ್ಲ ಹೋಗಿ ಹೋಗಿ ಒಳಗೆ ಹೋಗಿ ರೆಸ್ಟ್ ಮಾಡು. ಹೋಗು
1: ಸರಿ
0: ಹೋಗು. ಅವನ ಮಗ ದುಷ್ಟವ. ದೂರ ಬೋದ್ ಬರ್ತೀನ ಗೊತ್ತಾಂಡ
2: ದೂರ
0: ಡಾಕ್ ನಾಡಿ ಇಲ್ಲಿ ತುಂಬ ಬೋದ್ ಬರ್ತೀನಿ ಅಲ್ಲಿ
2: ಹೌದಾನೆ.
0: ಓ ಇನ್ನೂ ವಿಶೇಷ ಅಲ್ಲಿ
2: ಅಲ್ಲಿ
0: ಕೊಡ ಅವಳು ಕೋಲದವಳು ಸರಿ ಕೋರಿ ತಿಂತಾಳ ಅಂತ ಪಿತ್ತಾತಿನ ಅಲ್ಲಿ
2: ಪಿತ್ತಾಡು ಬೋದ್
0: ಬರ್ತೀನಿ
2: ಬೇತೆ ಉಂಡ
0: ಬೇತೆ ದಾಲಿ ಇತ್ತಿ ಬಾರ ದಾದಾ
2: ಅನ್ಕೊಂಡು ನಿನ್ನ ಸ್ಟೋರಿ ಮೂಜಿ ಮೂಜಿ ಉಂಡು ಮಾರ ಅವ್ ದಾಯ್ತಾಗಿನ ರಕ್ತ ಕಣ್ಣೀರು ಒಂದು ಎರಡು ಮೂರು ಸುರುತ ದಾಯ್ತಾಗಿನ
0: ಪಾನ್ಪುನಕೇನ್ಯ ಸುರುಟು ಮದಿನ ಆಯ್ತ ಅಲ್ಲಿ ಬನ್ನಿನ ಲಾಯರ್ ಬನ್ನಿನಲ್ಲ ಖುಷಿ ಅನ್ಕೋತಾರ ಎಂಕಲ್ಲ ಅನ್ಯೋನ್ಯದ ಜೀವನ ಬಾರಿ ಪೊರ್ಲಿಕ್ಕಿದೆ ಅಂತ ಒರ್ಮ ತಿಂಗಳು ಒರ್ಮ ದಿನ ಅನಗ ಯಾನು ರಿಕ್ಷಡು ಬಾಡಿಗೆ ಪೋನ್ಲ್ಲಾರ ಫೋನ್ ಮಾಡ್ತಾರೆ ಹೆಂಗ ಬೇನೆ ಬರ್ತಾನು ಬಂದು ಯಾನು ರಿಕ್ಷಡು ಫೋನ್ ಇತ್ತಿನಾಯಿ ನಂದಿ ಗುಡ್ಡೆಡು ಪೋಪಿನ ಪ್ಯಾಸೆಂಜರ್ ಮಸಂದಲ್ಪ ಜಪ್ಡಾಯಿ ಕೊಡು ಸೀದ ಬರ್ಯಾರ ಇರ್ನು ತಿರುವಡು ಬೈದೆ ಈ ಅಲ್ಪದ ಪೂರ್ಣ ಬರ್ಚಿ ಬಂದು ಯಾರು ನೂತೇನ್ ಮಾಡ್ಬಾಡಿ ಅಂಚ ತೂದ ತೂಪೆ ಬೇನೆಡು ದುಲ್ಲಾರಲ್ಲಿಯ ಹೆಂಗ ಟೆನ್ಷನ್ ಅಂಡ್ ಯಾಕಂತ ಅಲ್ಲಿನ ರಿಕ್ಷಡು ಫುಲ್ಲಾಗ ಸೀದಾ ಸಿಟಿ ಸೆಂಟರ್ದ ಪಿಜ್ಜಾ ಹಟ್
2: ಪಿಜ್ಜಾ
0: ಅವಳೊಂದು ಬೋರ್ಡ್ ಬಾಡ್ದೆ ತೂತ್ ಜನ ಫ್ರೀ ಡಿಲಿವರಿ
2: ಮಂಡೆ ಸಮ ಉಂಡ ಮಾರ ಅದೇ ಏರಿಯಾದಲ್ಲಿ ತಗೋಪೇರ
0: ಪುಟ್ಟಿನ ಬಾಲ ಬೊಲ್ಲನ ಬಲ ದಷ್ಟ ಪುಷ್ಟ ಶೇಖರ್ ಭಂಡಾರ್ಲಕ ಪುಟ್ಟು ಅಂತ ಭಾರಿ ಖುಷಿ ಆಗ್ಯ ಅಂತ ಯಾನು ಡೈಲಿ ಅಲ್ಲಿಗೆ ರಡ್ ರಡ್ ಪ್ಯಾಕೆಟ್ ಜೊತೆ ಕೊರಿಯ ವಿಮಾಲ್ ಪಾನ್ ಮಸಾಲ ಆಯ್ತು ಕಣ ಕಣದಲ್ಲೂ ಕೇಸರಿಯ ಶಕ್ತಿ ಇದೆ ಪಂಟ್ನಕ್ಕೆ ಏನ್ ಮಾರ ಆ ಟಿವಿ ಅಡ್ವರ್ಟೈಸ್ಮೆಂಟ್ ಬೈದು ಬಂದು ಸತ್ಯ ಬಂದ ಆಯ್ ರಾಜ್ಯ ದೇವಕರ್ ಆಯ್ ಸುಲ್ಲು ಬನ್ನಯ್ಯ ಎಡ್ಡೆ ನರಮಾನಿ ಪಂಡದಿ ಅಲ್ಲಿ ಏನದು ಅಲ್ಲಿಗೆ ಪೇರಡು ರಡ್ ರಡ್ ಪ್ಯಾಕೆಟ್ ಭಾರತ ಕಲಡ್ ಅದು ಕೊಡ್ತೀಯ ತಾತಾಡ್ಬಿಡು ರಡ್ ಲ ಬಲ್ತ ಮರಗ ಓಕೆ
2: ಸರ್
0: ಬಾಲ ಆ ಒಂದಿನ ನೀ ಎತ್ತಯ್ಯ
2: ಸುಂದರಣ್ಣ ಮಂಡೆ ಬೆಚ್ಚ ಬಲ್ಪಡ್ಚಿ
0: ಸರ್ತಿ
2: ಬಾಲ

0: మాట సౌఖ్యత
1: ఆ రోజు బాడీ గార్డ్ వీక్నెస్ లేదు.

0: ತೆಗಿನ ಕುಡರೆ ಕೊತ್ತವಲಿ ಆಂಡ ನಿಖಿಲ್ನ ಇಲ್ಲದ ಬಲ್ಪು ಹಾಡಿಗೆ ಕೂರ್ತಳು ನೆಕ್ಸ್ಟ್ ಬಲ್ಪು ಯೋಚನೆ ಮಾಡ್ತಾರ
1: ಸ್ವಾಮೀಜಿ ಇರು ಸರ್ವಾಂತರ ಯಾಮಿ ಇರೇ ಗುತ್ತಿ ಜನದ ಆಲೈಚಿ ಸ್ವಾಮಿ
0: ತುಲಾ ಸರೋಜ ನಿನ್ನ ಪುತ್ರದ ಸಲಿಗೆ ಒಂದ್ ಏ ಅಕ್ಷರ ಜಾಸ್ತಿ ಮಲ್ಪು ನಿನ್ನ ದಿಸೆ ತಿರ್ಗುಣ್ಣು ಬಂದೆ ಈ ಅಂಜನೆ ಮಲ್ತ ಐ ಪಕ್ಕ ನಿನ್ನ ದಿಸೆ ಎಂಚ ತಿರ್ಗಣ ಬಂದಿಕ್ಕು ಗೊತ್ತಾಡತ್ತ
1: ಮಣ್ಣಿನ ಪಾತೆರ ಅವು ನಡೆದಿದೆ ಶುದ್ಧ ಸ್ವಾಮೀಜಿ
0: ಏನವು ಕುಂಡು ಮಗಲು
2: ಎನ್ನ ಮರ್ಮಲ
0: ಮರ್ಮಲ್ ಕಂಡ
2: ಎನ್ನ ಮೆತ್ತಿನ ಮಗಲು
1: ಸರೋಜ
0: ಈ ಸದ್ಮಾಲ್ ಕೊಂಡು ನಿನ್ನ ಇಲ್ಲದ ಮರ್ಮಲ ಅವರ ಸಾಧ್ಯನೇ ಐತಿ ಅದು ನಟದಿಷ್ಟೇ ಮೂಲ ನಕ್ಷತ್ರದ ಅಲ್ಲಿ ಪುತ್ರನಾಗ ಅಲ್ಲಿ ಅತ್ತೆಗೆ ಗಂಡ ಅಂತಾರ ಕುಲಬಂದು ಬಂದಾಗ ಅಮ್ಮಗ ಅಪಶಕುನ ಆಂಡಲ ಮನೆಗೆ ಬೇಗ ಮದ್ಮೆ ಆಪನ ಯೋಗ ಉಂಡು ಆಂಡ ಐಟ್ಲಾ ಒಂಜಿ ಕಂಟಕ ಬಂದಾಗ ಅಲ್ಲಿ ಮದ್ಮೆ ಆಪನ ಆದಾಗೆ ಅಪಶಕುನ ಅಕಾಲ ಮೃತ್ಯು ಆಯೆ ಮದುವೆ ಆಯ್ತು ಒಂದು ತಿಂಗಳಲ್ಲ ನಾಯಿ ಉಚ್ಚಿತದು ಐಪೇ ಅವತ್ತಂದೆ ಆಯ್ಕೆ ಗಂಡ ಮಾಲೆ ಆದ್ರೆ ನೆಟ್ಟ ಕಕ್ಕದು ಕಕ್ಕದು ತುಲ್ಲಾರ್ದು ತುಲ್ಲಾರ್ದು ಐಪೇ ಒಂದು ಅಲ್ಲ ಬಿಡಿ ನೀನೆ ಏನ ಹೆಚ್ಚಿನ ಒಬ್ಬರ ಸಾಧ್ಯ ಐತಿ ಒಂದು ಎನ್ನತ್ತು ಮಂಜಲ್ನಾಥೇಶ್ವರ ಸ್ವಾಮಿ ಆಜ್ಞೆ ಎನ್ನ ಪಾತ್ರ ಕೊಟ್ಟ ಒಂದು ನಾಲ್ಕು ತರತ್ತ ಬ್ರಹ್ಮೆ ಬರ್ತಿನ ಬರವು ಪತ್ತು ತರತ್ತ ರಾವಣಗಳ ಮದ್ವೆ ಪದೇ ಆಗ್ತೀನಿ.

ಬರ್ತೇನೆ ಮಗ, ಬರ್ತೇನೆ, ಖಂಡಿತ ಬರ್ತೇನೆ. ಈ ವರ್ಷ ಖಂಡಿತ ಬರ್ತೇನೆ ಮಗ, ಬರ್ತೇನೆ. ಹಾ ಹಾ ಹಾ, ಪಣಪೆ ಪಣಪೆ ಮಾತ ಕನ್ನಡ ಪಣಪೆ ಅದೇ. ಹಾ ಹಾ, ಈ ವರ್ಷ ಬರ್ತೇನೆ ಮಗ, ಬಹಳ ಪೋಣಿ ಹೋಗಿ. ಹಾ.

0: ರೂಪ 16 ವರ್ಷ ಆದ ಪುನಗ
1: ಈತನೇಟ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೊಕೇಶನ್ ನಾಟಕದ ಮೂಜನೆ ಯಜ್ಞ ಕೇಂಡರ್ ನನ್ನ ದುಂಬುದ ಯಜ್ಞ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.
2: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
3: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
2: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಚಿಯರ್ಸ್. ಹಲೋ ಫ್ರೆಂಡ್ಸ್, ನಾನಂದ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ, ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
5: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
6: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
7: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
1: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
8: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
9: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
10: ಹಲೋ ಪುಟ್ಟ.
8: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
10: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
8: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
11: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಬಯಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.
2: ರೇಡಿಯೋ ಸರಂಗ್ 107.8 FM

0: Radio Sara 107.8 FM. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತಹ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

Sarang 107.8 FM.

0: Sarang 107.8 FM. ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು

ನಾಯನ ಪಾಂಡ ಬರದ ಕೊಟ್ಟಿಲ್ಲ ಒಕ್ಕ ನಂದ್ರ ಮುರಿಯತ್ ನಕ್ಕಯ್ಯ ಕಾಲ ಒಕ್ಕ ನಂದ್ರ ಮುರಿಯತ್ ನಕ್ಕಿ ಪಡಿಯಕ್ಕಿಲ್ಲ ಹುಷಾರ.

0: ಎಪ್ಪಡೆ ಕೇಳ
1: ಅವ್ವ ನಂಗ ಬಾ ಅಂತ ಹೇಳ್ತಾಳಲ್ಲ, ಅವ್ವ ನಂಗೆ ಬಾ ಅಂತ ಹೇಳ್ತಾಳಲ್ಲ, ಹೋಗುತ್ತೇನೋ ಹಿರಿಯ ನಾನು ನಿಂದ್ರಂಗಿಲ್ಲ, ಹೋಗುತ್ತೇನೋ ಹಿರಿಯ.

ನಿನ್ನ ಮಗ ಪರದೇಶಾದ ಪಳ್ಳಿಯಾಕ ಬರವಲ್ಲಿ ಮುತ್ತೈದಿ ಸಾವ ಬಂದು ಮಲಗಿದ.

0: ಜಾಗದ ಈ ಹೊತ್ತು ಜನಪದ ಗಮ್ಮತ್ತು.
1: ಹಬ್ಬಕ್ಕೆ

ದಿನದಲ್ಲಿ ಮೂರು ಕಲ್ಲು ಮನೆಯು ಅರಮನೆಯಾಗಿತ್ತು. ಮೂರು ದಿನದಲ್ಲಿ ಮೂರು ಕಲ್ಲು ಮನೆಯು ಅರಮನೆಯಾಗಿತ್ತು. ಕಾರೇನು ಫ್ರಿಜ್ಜೇನು ಬಾಳ ಬಣ್ಣವೇ ಬದಲಾಗಿತ್ತು. ಕಾರೇನು ಫ್ರಿಜ್ಜೇನು ಬಾಳ ಬಣ್ಣವೇ ಬದಲಾಗಿತ್ತು. ಹಾಡೆ ಹಗಲಲ್ಲಿ ಗುಂಡಿನ ವಾಸನೆ ಗಮ್ಮನೆ ಹಮ್ಮಿತ್ತು. ಹಾಡೆ ಹಗಲಲ್ಲಿ ಗುಂಡಿನ ವಾಸನೆ ಗಮ್ಮನೆ ಹಮ್ಮಿತ್ತು. ಕೆಂಪಾದ ಸೊಂಪಾದ ಪ್ರಾಯದ ಹೆಣ್ಗಳ ಹಿಂದಿರುತ್ತಿತ್ತು. ಕೆಂಪಾದ ಸೊಂಪಾದ ಪ್ರಾಯದ ಹೆಣ್ಗಳ ಹಿಂದಿರುತ್ತಿತ್ತು. ಗುಂಡಂಗೆ ಗುಂಡಂಗೆ ಹಬ್ಬಕ್ಕೆ ಲಾಟರಿ ಹೊಡೆದಿತ್ತು.

ಬೇಕಿತ್ತು. ಅಂಗಿ ಬುಡಿಸಲು ಕೂಟನ್ನು ತೊಡಿಸಲು ಹೆಣ್ಣಾಡಿರುತ್ತಿತ್ತು. ಅಂಗಿ ಬುಡಿಸಲು ಕೂಟನ್ನು ತೊಡಿಸಲು ಹೆಣ್ಣಾಡಿರುತ್ತಿತ್ತು. ಸಂಜೆಗೆ ರುಣ್ಣಾಗೆ ಬಣ್ಣದ ಹೆಣ್ಗಳ ಕ್ಯೂ ಇರುತ್ತಿತ್ತು. ಸಂಜೆಗೆ ರುಣ್ಣಾಗೆ ಬಣ್ಣದ ಹೆಣ್ಗಳ ಕ್ಯೂ ಇರುತ್ತಿತ್ತು. ಗುಂಡಂಗೆ ಹಾ ಗುಂಡಂಗೆ ಹಬ್ಬಕ್ಕೆ

0: ಮೋಜಿನ ಜೀವಿ ಎಂದೇ ಹೆಸರಾಗಿದ್ದ, ಹಾಯಾದ ಮೋಜಿನ ಜೀವಿ ಎಂದೇ ಹೆಸರಾಗಿದ್ದ, ಹೊಟ್ಟೆ ಬಟ್ಟೆಗೆ ಹಲುಪಿದ ದಿನಗಳ ಮರೆತೆ ಹೋಗಿದ್ದ, ಹೊಟ್ಟೆ ಬಟ್ಟೆಗೆ ಹಲುಪಿದ ದಿನಗಳ ಮರೆತೆ ಹೋಗಿದ್ದ, ಕುಡಿಕೆ ಹಣವನ್ನು ಕುಂತು ತಿಂದು ತುಂಬಾ ಸುಖವಾಗಿದ್ದ, ಕುಡಿಕೆ ಹಣವನ್ನು ಕುಂತು ತಿಂದು ತುಂಬಾ ಸುಖವಾಗಿದ್ದ, ಸಾಟರಿಯ ಹಣವೆಲ್ಲ ವಾರಕ್ಕೆ ಕರಗಿತ್ತು, ಕಾತರಿಯ ಹಣವೆಲ್ಲ ವಾರಕ್ಕೆ ಕರಗಿತ್ತು, ಆಮೇಲೆಳೆದು ನೋಡಿದಾಗ ಖಾಲಿ ಚಿಪ್ಪು ಕೈಯೊಳಗಿತ್ತು, ಕನಸೆಲ್ಲ ಬಿರಬಿರನೆ ಕರಗಿ ಹೋಗಿತ್ತು, ಗುಂಡೈಲಿ ವಾಪಸ್ ಜಾಗ ಕಾದಿತ್ತು.
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು. ಹಾಡು ಕೇಳುವ ಹೊತ್ತು ಹಾಡೊಂದು ಕಿರಿಯ ಬಿತ್ತು, ಮಧ್ಯ ಇಲ್ಲಿ ಮುತ್ತು ಹಾಡಲಿದೇನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ಕೂರಿನಾದ ಮಧುಗಳ ಗಣತಿ ಮಾಡಿದಾನ ಮಧುಗಳ ಗಣತಿ ಮಾಡಿ.

0: ಜನಪದಗಂ ಮತ್ತು
1: ಶಿಷ್ಯಪ್ಪನಿಗೆ ಹೆಣ್ಣಿರೆಂದರೆ ತಾರೆ ತಂದು

ತಂಗನೆ ಬಳ್ಳಿಯಂತ ಅಂದಿರವನಾಗಿ ಅವಳಿಲ್ಲದೆ ಒಂದರ ಕ್ಷಣ ಕೂಡ ಬಾಳಲಾರೆ ನಿಂದಿದ್ದ. ತಾಯದ ಕೆಳೆ ಬಳ್ಳಿಯಂತ ಅಂದಿರವನಾಗಿ ಅವಳಿಲ್ಲದೆ ಒಂದರ ಕ್ಷಣ ಕೂಡ ಬಾಳಲಾರೆ ನಿಂದಿದ್ದ. ಒಲವಿನ ಮಡದಿ ಮಲ್ಲಿಯ ಪ್ರೇಮದ ಸಂಕೇತವಾಗಿ ಒಲವಿನ ಮಡದಿ ಮಲ್ಲಿಯ ಪ್ರೇಮದ ಸಂಕೇತವಾಗಿ ಸುಂದರ ಮಗಳನ್ನು ಕಟ್ಟುವ ಆಸೆ ಪಟ್ಟನು. ಸುಂದರ ಮಗಳನ್ನು ಕಟ್ಟುವ ಆಸೆ ಪಟ್ಟನು. ತುಂಬ ಪ್ರೀತಿ ಶೇಷಪ್ಪನಿಗೆ ಎಂದಿರೆಂದರೆ

ಸಾವಿರ ಸುಂದರ ಕನಸುಗಳು ಬಲ್ಲಿಯು ತಂದಳು ಬಾಳಿನಲ್ಲಿ ಸಾವಿರ ಸುಂದರ ಕನಸುಗಳು ಕಳೆದವು ಹೇಗೋ ವರ್ಷಗಳು ಒಂದೋ ಎರಡೋ ನಿಮಿಷಗಳು ಕಳೆದವು ಹೇಗೋ ವರ್ಷಗಳು ಒಂದೋ ಎರಡೋ ನಿಮಿಷಗಳು ಕಂದನು ಬರುವ ಸೂಚನೆ ಮಲ್ಲಿಗೆ ತುಂಬ ನಾಚಿಕೆ ಕಂದನು ಬರುವ ಸೂಚನೆ ಮಲ್ಲಿಗೆ ತುಂಬ ನಾಚಿಕೆ ಸಂತಸ ಸಂಭ್ರಮ ಶೇಷಪ್ಪನಿಗೆ ಕೂಡಿ ಬಂದವು ಸಂತಸ ಸಂಭ್ರಮ ಶೇಷಪ್ಪನಿಗೆ ಕೂಡಿ ಬಂದವು ತುಂಬ ಪ್ರೀತಿ ಶೇಷಪ್ಪನಿಗೆ ಹೆಂಡಿರೆಲ್ಲರೇ ತಾರೆ ತಂದು ಕೊಟ್ಟ

ಚೊಚ್ಚಲ ಹೆರಿಗೆಗೆ ಹೋದವಳು ತೌರಿನ ಮಣ್ಣಲೆ ಮಲಗಿದಳು. ಚೊಚ್ಚಲ ಹೆರಿಗೆಗೆ ಹೋದವಳು ತೌರಿನ ಮಣ್ಣಲೆ ಮಲಗಿದಳು. ಕತ್ತಿಸಿದ ಮೂರೇ ದಿನಗಳಲ್ಲಿ ಗಂಡನ ನೆನಪಲು ಕರಗಿದಳು. ಕತ್ತಿಸಿದ ಮೂರೇ ದಿನಗಳಲ್ಲಿ ಗಂಡನ ನೆನಪಲು ಕರಗಿದಳು. ಮಲ್ಲಿಗೆ ಸ್ಮಾರಕವೆನ್ನುತ್ತ ತೋಟದಿ ಮಗಳನ್ನು ಕತ್ತುತ್ತ ಮಲ್ಲಿಗೆ ಸ್ಮಾರಕವೆನ್ನುತ್ತ ತೋಟದಿ ಮಗಳನ್ನು ಕತ್ತುತ್ತ ಚಂದದ ಹೆಣ್ಣೊಂದ ಮೋಹಿಸಿ ತಂದು ಕಟ್ಟಿಕೊಂಡನು. ಚಂದದ ಹೆಣ್ಣೊಂದ ಮೋಹಿಸಿ ತಂದು ಕಟ್ಟಿಕೊಂಡನು. ತುಂಬ ಪ್ರೀತಿ ಶೇಷಪ್ಪನಿಗೆ ಹೆಂಡಿರೆಂದರೆ ಒಬ್ಬಳಳಿದರಿನ್ನೊಬ್ಬಳನ್ನು ತಂದುಕೊಳ್ಳುವನು. ತುಂಬ ಪ್ರೀತಿ ಶೇಷಪ್ಪನಿಗೆ ಹೆಂಡಿರೆಂದರೆ ಒಬ್ಬಳಳಿದರಿನ್ನೊಬ್ಬಳನ್ನು ತಂದುಕೊಳ್ಳುವನು. ಒಬ್ಬಳಳಿದರಿನ್ನೊಬ್ಬಳನ್ನು ತಂದುಕೊಳ್ಳುವನು. ಒಬ್ಬಳಳಿದರಿನ್ನೊಬ್ಬಳನ್ನು ತಂದುಕೊಳ್ಳುವನು.

ಜನಪದ ಗಮ್ಮತ್ತು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
5: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
4: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
7: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮಾತೆಲ್ಲ ಇಲ್ಲಿ ಮುತ್ತು.

ಒಂಚೂರು ಇಂಚಿಗೆನ್ಲೆಗೆ ಕ್ಯಾನ್ ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾ ಪಾತ್ರದಿಂದಲೇ 107.8 FM ಸಾರಂಗ್ ನಿಖಿಲ್ ಮಾತಾಡ್ಲಿಕ್ಕೇನೊಂದು ಎಪ್ಪಡು ಇದು ಸಾರಂಗದ ರಂಗ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡ್ತೀನಿ.